ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈ ದಿನ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 17ನೇ ತಾರೀಕು ಶುಕ್ರವಾರ. ಈಗ ವೇಳೆ 5:58:42. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಅಖಿಲ ಮಾಡುವ ನಮಸ್ಕಾರಗಳು. ಬೆಳಗಿನ ಪ್ರಸಾರಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ.

ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸಿಬಿಎಸ್ಇ ಪಠ್ಯಕ್ರಮದಡಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10ರಷ್ಟು ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈವರೆಗೆ 5,52,567 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪಾ ತಿಳಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಸಮಯ 6:03 ಕೇಳುಗರೆ, ಬೆಳಗಿನ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳೊಂದಿಗೆ ದಿನ ವಿಶೇಷಗಳನ್ನು ಕೇಳುವಿರಿ. ಇಂದಿನ ವಿಶೇಷ ಕಾರ್ಯಕ್ರಮ ಇಂದು ಬೆಳಗ್ಗೆ 9:00. 10:02 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 11:02 ಬ್ಯಾಕ್ ಟು ಬ್ಯಾಕ್ ಕನ್ನಡ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಆಲಿಸುವಿರಿ. 11:30 ಕಾರ್ಯಕ್ರಮ ಕಲಾಭಾರತಿ. ಮಧ್ಯಾಹ್ನ 12:05 ನಿಮ್ಮೆಲ್ಲರ ನೆಚ್ಚಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಹಾಗೆ ಇಂದು ಮಧ್ಯಾಹ್ನ 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಸ್.

ಮಧ್ಯಾಹ್ನ 2:15 ನಮ್ಮ ನಿಮ್ಮ ಮಾತು ಸ್ಪಂದನ. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ 2:40 ಚಿತ್ರತಾನ ಕಾರ್ಯಕ್ರಮದಲ್ಲಿ. ಮಧ್ಯಾಹ್ನ 3:00 ಎಂದಿನಂತೆ ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪಿಠಾರ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಸಿಮ್ಸ್ ಪುಣೆ. 4:30 ಕಾರ್ಯಕ್ರಮ ಪರಿಮಳ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:05-8:00 ಸೇಫ್ ಡ್ರೈವ್. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇಂದು ಸಂಜೆ 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಪ್ರೀ ಮೀಡಿಯಾ ಸೆಂಟರ್ ಪುಣೆ. ಇಂದು ಸಂಜೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರದ್ದು. ಇನ್ನು 6:05 ವಂದೇ ಮಾತರಂಗೆ 150 ಸಂಭ್ರಮ ಹಾಗೂ ಆಕಾಶವಾಣಿಗೆ 90 ಸಂಭ್ರಮದ ಕಾರ್ಯಕ್ರಮ ವೀರಯೋಧರು. ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್, ಭಾಗ 2. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇನ್ನು 6:55 ಕನ್ನಡ ರತ್ನ

ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳುವಿರಿ ಸ್ನೇಹಿತರೆ. 7:02 ಗಾನ ಭಜನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. ಇಂದು ರಾತ್ರಿ 8:02 ಯುವ ಧ್ವನಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಹಾಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ ಸ್ನೇಹಿತರೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಮಾಹಿತಿ.

ಸಮಯ 6:07. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಇನ್ನೀಗ ಕಾರ್ಯಕ್ರಮ ನಾದೋಪಾಸನೆ. ಶುಕ್ರವಾರದ ಬೆಳಕಿನ ಪ್ರಸಾರವನ್ನು ಲಂಬೋದರನ ಸ್ಮರಣೆಯಲ್ಲಿ ಆರಂಭಿಸೋಣ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಭಾರತಿ 102.9.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:31. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿಗೀತೆಗಳನ್ನು ಕೇಳೋಣ. ಕೇಳಿ ಪ್ರೀತಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಈ ಗೀತೆ.

ಸಮಯ 6:36. ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಶಂಕರಾಚಾರ್ಯರ ಉಲ್ಲೇಖವನ್ನು ಸ್ಮರಿಸೋಣ. ಇಲ್ಲಿ ಕುಲುಮೆಯಲ್ಲಿ ಶುದ್ಧೀಕರಿಸಿದ ಚಿನ್ನವು ತನ್ನ ಕಲ್ಮಶಗಳನ್ನು ಕಳೆದುಕೊಂಡು ತನ್ನದೇ ಆದ ನಿಜವಾದ ಸ್ವರೂಪವನ್ನು ಸಾಧಿಸುವಂತೆ ಮನಸ್ಸು ಧ್ಯಾನದ ಮೂಲಕ ಭ್ರಮೆ, ಮೋಹ ಮತ್ತು ಶುದ್ಧತೆಯ ಗುಣಗಳ ಕಲ್ಮಶಗಳನ್ನು ತೊಡೆದುಹಾಕಿ ವಾಸ್ತವವನ್ನು ಪಡೆಯುತ್ತದೆ. ಅಂದರೆ ಧ್ಯಾನ ಅನ್ನೋದು ನಮ್ಮ ಮನಸ್ಸಿನ ನಿಗ್ರಹಕ್ಕೆ ಬಹಳನೇ ಮುಖ್ಯ ಅಂತ ಇಲ್ಲಿ ನಾವು ತಿಳ್ಕೋಬೋದು. ಮುಂದೆ ಕೇಳೋಣ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಟಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಮುಂದೆ ಕೇಳಿ ಪಿತಾಮಹ ಚಿತ್ರದ ಗೀತೆಯನ್ನ ಕೆಜೆ ಜೇಸುದಾಸವರ ಧ್ವನಿಯಲ್ಲಿ, ಸಂಗೀತ ಎಂ ರಂಗಾರಾವ್, ಸಾಹಿತ್ಯ ಚಿ ಉದಯಶಂಕರ್.

ರವೀಂದ್ರ ಟಾಗೋರ್ ಅವರು ಒಂದು ಕಡೆ ಹೇಳ್ತಾರೆ, ಕಷ್ಟಗಳು ಬರುವುದು ನಮ್ಮನ್ನು ಮುರಿಯಲು ಅಲ್ಲ, ನಮ್ಮ ಶಕ್ತಿಯನ್ನು ಅರಿಯುವುದಕ್ಕಾಗಿ ಅಂತ. ಹೌದಲ್ವಾ? ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕುಗ್ಗದೆ ಅದನ್ನು ಎದುರಿಸ್ತಾ ಹೋದ ಹಾಗೆ ಮನುಷ್ಯ ತುಂಬ ದೃಢವಾಗ್ತಾನೆ, ಒಳಗಿನಿಂದ ಸದೃಢನಾಗ್ತಾ ಹೋಗ್ತಾನೆ, ಯಾವುದೇ ಕಷ್ಟಗಳನ್ನು ಹಿಮ್ಮೆಟ್ಟುವುದಕ್ಕೆ ಸಿದ್ಧನಾಗ್ತಾನೆ. ಮುಂದೆ ಕೇಳೋಣ ದಾಸರ ಚಿತ್ರದಿಂದ ಬಿ ಎನ್ ರಾಧಾ ಅವರ ಧ್ವನಿಯಲ್ಲಿ, ಬಿ ಎನ್ ವೆಂಕಟರಾಮಯ್ಯ ಅವರ ಸಾಹಿತ್ಯ, ಎಂ ಪಾಪಯ್ಯ ಅವರ ಸಂಗೀತ.

0: ಒಂದು ಅಗಳು ಅನ್ನದ ಹಿಂದೆ ಕೂಡ ಹಲವರ ಪರಿಶ್ರಮ ಇರುತ್ತದೆ. ಆದ್ದರಿಂದ ಆಹಾರ ಸೇವಿಸುವಾಗ ವ್ಯರ್ಥ ಮಾಡುವುದು ಶ್ರೇಯಸ್ಕರವಲ್ಲ ಅಂತ ಹೇಳ್ತಾರೆ ಶ್ರೀ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು. ಮುಂದೆ ಕೇಳಿ ಶ್ರೀದಾನಮ್ಮ ದೇವಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.
1: ತಂದನ

ಸಮಯ 6:57 ಕೇಳುಗರೆ. ನಾದೋಪಾಸನೆ ಕಾರ್ಯಕ್ರಮವನ್ನು ಮುಗಿಸುವ ಸಮಯವಾಗಿದೆ. ಕೊನೆಯ ಗೀತೆಯನ್ನು ಕೇಳೋಣ. ಭೂಕೈಲಾಸ ಚಿತ್ರದಿಂದ ಸಿಎಸ್ ಜಯರಾಮನ್ನವರ ಧ್ವನಿಯಲ್ಲಿ ಕೋರಾ ಸೀತಾರಾಮ ಶಾಸ್ತ್ರಿ ಅವರ ಸಂಗೀತ, ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೊನೆಯ ಗೀತೆಯಾಗಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೇಳೋಣ. ಇದಾಗಿತ್ತು ಇಂದಿನ ಕಾರ್ಯಕ್ರಮ ನಾದೋಪಾಸನೆ.

ಚಿತ್ರ ದಾಸವರೇಣ್ಯ ಶ್ರೀ ವಿಜಯದಾಸರು, ಅನೀಶ ಕೇಶ್ರವ್ ಅವರ ಧ್ವನಿಯಲ್ಲಿ ವಿಜಯದಾಸರು. ಸಾಹಿತ್ಯ ಸಂಗೀತ ಡಿ ವಿಜಯಕೃಷ್ಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಇಂದು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ವೃದ್ಧರು ಹಾಗೂ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರುವ ಕೈದಿಗಳ ಅಕಾಲಿಕ ಅಥವಾ ಅವಧಿಪೂರ್ವ ಬಿಡುಗಡೆಗೆ ಸಂಬಂಧಿಸಿದಂತೆ ಸಮಗ್ರ ನೀತಿಯನ್ನು ರೂಪಿಸಿ ಜಾರಿಗೊಳಿಸುವಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೇಶದ ಹಣಕಾಸು ಸೇರ್ಪಡೆ ಸೂಚ್ಯಂಕದಲ್ಲಿ ಗಮನಾರ್ಹ ಸುಧಾರಣೆ ದಾಖಲಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. 2025 ಮಾರ್ಚ್ನಲ್ಲಿ 67 ಇದ್ದ ಸೂಚ್ಯಂಕವು 2026 ಮಾರ್ಚ್ ವೇಳೆಗೆ 70 ಏರಿಕೆಯಾಗಿದೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಹಾಜರಾತಿಯಲ್ಲಿ 15% ವಿನಾಯಿತಿ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ 25% ಹಾಜರಾತಿ ವಿನಾಯಿತಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧ, ವಿಕಾಸಸೌಧ ಸೇರಿದಂತೆ ಸರ್ಕಾರದ ಸಚಿವಾಲಯದ ಎಲ್ಲ ಕಚೇರಿಗಳಲ್ಲಿ ನೀರು ಮತ್ತು ವಿದ್ಯುತ್ತನ್ನು ಮಿತ ಬಳಕೆ ಮಾಡಲು ಹಾಗೂ ಅನಗತ್ಯ ಪೋಲಾಗುವುದನ್ನು ತಡೆಗಟ್ಟಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮಕ್ಕೆ ಪ್ರಾಯೋಜಕ ಹೇ AISSMS Pune, a premier heritage group of institutes.
6: ಸಮಯ 7:04 7:05 ಕ್ಕೆ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2,821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ

0: ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001ರಿಂದ ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೇ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000ಕ್ಕಿಂತ ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ

0: ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
1: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಫ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದ್ದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆ ಎಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೊ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕದಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ದದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಶುಭೋದಯ ಕರ್ನಾಟಕ. ಪ್ರಚಲಿತ ವಿದ್ಯಮಾನ, ಮಾತು, ಮಾಹಿತಿ, ದಿನ ವಿಶೇಷಗಳು, ಚಿತ್ರಗೀತೆಗಳು ಹಾಗೂ ಕನ್ನಡ ರತ್ನಭಂಡಾರ ಶುಭೋದಯ ಕರ್ನಾಟಕದಲ್ಲಿ

0: ಸಮಯ 7:16. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನು

0: ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್. ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರೂ ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
1: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನೂ ಹೇಗೆ ಸರಿಪಡಿಸಬೇಕಾಗಿ, ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ, ತೀರ ತಿಳಿಯಾದ ಶೈಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗ ನಡೆದ ಶೈಲಿ, ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸ್ಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ, ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನ್ನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಮೊದಲಿಗೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳೋಣ ಎಂಎನ್ ವ್ಯಾಸರಾಯ ಅವರ ಸಾಹಿತ್ಯ, ಕೆಎಚ್ ನಾರಾಯಣ ಅವರ ಸಂಗೀತ ಇರುವಂತಹ ಈ ಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ

0: ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರು ಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರು ಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶಿಯ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಸಮಯ 7:48. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ ನಾವು. ಇನ್ನು ಮುಂದೆ ಕೇಳೋಣ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಸುಮಧುರವಾದ ಭಾವಗೀತೆಗಳನ್ನು. ಮೊದಲಿಗೆ ಕೇಳಿ ನಲ್ಲಿ ನಿನ್ನ ಮರೆಯಲು, ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಬಿ.ಆರ್. ಲಕ್ಷ್ಮಣರಾವ್ ಅವರ ಸಾಹಿತ್ಯವಿರುವಂತಹ ಈ ಸುಮಧುರವಾದ ಗೀತೆ ನಿಮಗಾಗಿ.

ಮುಂದೆ ಕೇಳೋಣ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ ಇರುವಂತಹ ಗೀತೆ ಬಾ ಮಳೆಯೇ ಬಾ. ಈ ಹಾಡು ಕೇವಲ ಪ್ರಕೃತಿಯ ಒಂದು ಭಾಗವಾಗಿ ನೋಡದೆ ಮಾನವನ ಭಾವನೆಗಳಿಗೆ ಇದನ್ನು ಕವಿ ಇಲ್ಲಿ ಹೋಲಿಸ್ತಾರೆ. ಒಣಗಿದ ಭೂಮಿಗೆ ಮಳೆ ಹೇಗೆ ಚೈತನ್ಯ ನೀಡ್ತದೆಯೋ ಹಾಗೆಯೇ ಒಂಟಿ ಹೃದಯದ ನೋವನ್ನು ಮರೆಸಲು ಬಾ ಮಳೆಯೇ ಬಾ ಎಂದು ಕವಿ ಇಲ್ಲಿ ಮಳೆಯನ್ನು ಆಹ್ವಾನಿಸ್ತಾ ಇದ್ದಾರೆ. ಹಾಗೆ ಈ ಕ್ಷಣಕ್ಕೆ ನಮಗೂ ಕೂಡ ಮಳೆಯ ಬಹಳನೇ ಅಗತ್ಯ ಇದೆ ಅಲ್ವಾ?

ಸಮಯ 7:59. ಇಷ್ಟು ಹೊತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸಿದ್ರಿ. ಇದಾಗಿತ್ತು ಇಂದಿನ ಭಾವಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಪಾಕಿಸ್ತಾನ ಮೂಲದ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ 5 ಶಂಕಿತರನ್ನು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಪಠಾಣ್ ಜಿಲ್ಲೆಯಲ್ಲಿ ಬಂಧಿಸಿದೆ. ಈ ತಿಂಗಳ ಆರಂಭದಲ್ಲಿ ಬಂಧಿಸಲಾಗಿದ್ದ 8 ಶಂಕಿತರ ವಿಚಾರಣೆಯ ವೇಳೆ ಇವರ ಹೆಸರುಗಳು ಬಹಿರಂಗಗೊಂಡಿದ್ದವು. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ, ಬೆಂಗಳೂರು ಮೌಂಟ್ ಕಾರ್ಮಲ್ ಕಾಲೇಜು ಮತ್ತು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಬೆಂಗಳೂರು ಸಹಯೋಗದೊಂದಿಗೆ ಆಯೋಜಿಸಿರುವ ಎಐ ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ಕುರಿತ 2 ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಚಾಲನೆ ದೊರೆಯಲಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಕೇಳುಗರಿಗೆ ಸ್ವಾಗತ. ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೇವೆ. ಬೆಳಗ್ಗಿನಿಂದ ಸಂದೇಶಗಳನ್ನು ಸಾಕಷ್ಟು ನಮ್ಮ ಕೇಳುಗರು ಕಳುಹಿಸಿಕೊಟ್ಟಿದ್ದಾರೆ. ಒಂದೊಂದಾಗಿ ಅವುಗಳನ್ನು ನೋಡ್ತಾ ಸಾಗೋಣ. ಒಂದಷ್ಟು ನಿರೀಕ್ಷೆಗಳಿಂದ ಪ್ರತಿದಿನವೂ ಆರಂಭಗೊಳ್ಳುತ್ತೆ, ಒಂದಷ್ಟು ಅನುಭವಗಳಿಂದ ಪ್ರತಿದಿನವೂ ಕೊನೆಗೊಳ್ಳುತ್ತೆ ಅಂತ. ಜೀವನ ಅಂದರೆ ಈ ನಿರೀಕ್ಷೆ ಮತ್ತು ಅನುಭವಗಳ ಸಮ್ಮಿಲನ ಅಂತ ಹೊನ್ನೂರು ಅಲ್ಲಿಯವರು ಶುಭ ಮುಂಜಾನೆ ವಿವಿಧ ಭಾರತಿಗೆ ಅಂತ ಹೇಳಿದರೆ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಅವರು ಹಾಗೆ ಶಿವಗಂಗಾ ಹೆಬ್ಬಾಳದಿಂದ, ಬೀದರ್ನಿಂದ ಮುದ್ದಾ ಗಣೇಶ್, ರಶ್ಮಿ, ಶಾಂಭವಿ, ಮಹೇಶ್ ಹಾಗೂ ಚಂದ್ರಶೇಖರ್ ಅವರು, ಹಾಗೆ ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು, ಧನುಷ್ ಕಿಲಾರಿ, ದರ್ಶನ್ ಕಿಲಾರಿ ಮಕ್ಕಳು, ಶ್ರೀಮತಿ ರಾಜಶ್ರೀ ಕಿಲಾರಿ, ಪುಂಡಲೀಕ ಕಿಲಾರಿ, ಸಿದ್ಧಲಿಂಗವ್ವ ಕಿಲಾರಿ ಹಾಗೂ ಮನೆಯವರು ಅನುದಿನದ ಸಂಗಾತಿಗೆ ಶುಭ ಮುಂಜಾನೆಯನ್ನು ತಿಳಿಸಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಪ್ರಶಾಂತ್ ಸಿಂಹ ಆರ್ಯನ್ ಧೀಮಂತ್ ಮಯೂರನಗರ ತುಮಕೂರಿನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಕುಪ್ಪಿ ತಾಲೂಕಿನಿಂದ, ಮಧು ಜೆ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳುಹಿಸಿ ಹೇಳಿದ್ದಾರೆ, ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ನಿಲಯಕ್ಕೆ ಅಂತ. ನಿಮಗೂ ಕೂಡ ಧನ್ಯವಾದಗಳು. ಸಿಎನ್ ಲಕ್ಷ್ಮಣ ಕಲಬುರಗಿ ಜಿಲ್ಲೆ ಕಡಗಂಜಿ ಧರ್ಮಣ್ಣ ದನ್ನಿ, ಭಕ್ತಿ ಪ್ರಧಾನವಾದ ಹೊತ್ತಾರೆ ಎದ್ದು ಎಂಬ ಭಕ್ತಿಗೀತೆ ಕೇಳಲು ಹೃದಯ ತುಂಬಿ ಬಂತು ಅಂತ ಸಂದೇಶವನ್ನು ಕಳುಹಿಸಿಕೊಟ್ರೆ, ವಿಜಯನಗರದಿಂದ ನಳಿನಾ ಲಂಕೇಶ್ ಅವರು ಶುಭೋದಯ ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂಡಿ ತಾಲೂಕಿನ ಹಿಂಗಣ್ಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪುರಂದರದಾಸರ ರಚನೆಯ ಭಕ್ತಿಗೀತೆಗಳು ಬಹಳನೇ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಂದೇಶ ಕಳುಹಿಸುವಾಗ ನಿಮ್ಮ ಹೆಸರುಗಳನ್ನು ನಮೂದಿಸಿದಂತ ಮರೆಯಬೇಡಿ. ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೂಗಾರ್ ಶಿಕ್ಷಕರು ಹಾಗೂ ಸಂಗಡಿಗರು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ್ದಾರೆ. ನಮ್ಮ ವಿವಿಧ ಭಾರತಿಗೆ ಶುಭೋದಯ ನಾದೋಪಾಸನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಭಕ್ತಿಗೀತೆಗಳನ್ನು ಕೇಳಿ ಇಷ್ಟ ಆಯಿತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಎನ್ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ, ಹಾಗೆ ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಟಿಜೆ ವೀರಪ್ಪಾಜಿಗೌಡ ದೊಡ್ಡಮನೆ ಗುಬ್ಬಿ ತಾಲೂಕಿನಿಂದ, ಹಾಗೆ ಗಣೇಶನ ಸ್ತುತಿಗಳು, ಉಳಿದಂತೆ ಎಲ್ಲ ಹಾಡುಗಳು ಬಹಳ ಚೆನ್ನಾಗಿ ಮೂಡಿಬಂತು ಅಂತ ಯಾರಿವರು, ಹಾಂ, ಪ್ರಸನ್ನ ಅವರು ಯಲಹಂಕದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಪ್ರೇರಣಾ ಹೊಸೇಕರ ಮತ್ತು ಮನೆಯವರು, ವಿವಿಧ ಭಾರತೀಯ ಎಲ್ಲ ವಿಭಾಗದ ಮಂಡಳಿಯ ಮತ್ತು ಕೇಳುಗರಿಗೆ ಶುಭೋದಯ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳಿದೆ, ಅವುಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಕೇಳುಗರೆ. ಇನ್ನು ದಿನ ವಿಶೇಷಗಳು ಇವತ್ತು ಬಹಳಷ್ಟೇ ಇದ್ದಾವೆ, ಒಂದೊಂದಾಗಿ ನೋಡ್ತಾ ಸಾಗೋಣ. ಇವತ್ತು ವಿಶ್ವ ಇಮೋಜಿ ದಿನ. ಹೌದು, ನಿತ್ಯ ನಾವು ಬಳಸುವಂತಹ ಸಂದೇಶಗಳನ್ನು ಕಳುಹಿಸುವಾಗ ನಗು ಇರಲಿ, ಅಳು ಇರಲಿ, ಸಂತೋಷ ಇರಲಿ, ದುಃಖ ಇರಲಿ, ಕೋಪ ಇರಲಿ, ಒಂದು ಇಮೋಜಿಯನ್ನು ಹಾಕ್ತೀವಿ ಅಲ್ವಾ, ಒಂದು ಚಿತ್ರವನ್ನು ಕಳಿಸ್ತೀವಿ, ಅದರ ದಿನ ಅಂತ ಇವತ್ತು. ಅದಕ್ಕೂ ಒಂದು ದಿನ ಅಂತ ಮಾಡಿದ್ದಾರೆ ನೋಡಿ, ವಿಶ್ವ ಇಮೋಜಿ ದಿನ ಇವತ್ತು. ಇಂದಿನ ಡಿಜಿಟಲ್ ಸಂವಹನದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವ ಇಮೋಜಿಗಳ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. ಯಾಕೆ ಜುಲೈ 17ರಂದೇ ಆಚರಿಸ್ತಾ ಇದ್ದಾರೆ ಅಂತ ನೀವು ಕೇಳೋದಾದರೆ, ಆಪಲ್ ಸೇರಿದಂತೆ ಪ್ರಮುಖ ಮೊಬೈಲ್ ಕ್ಯಾಲೆಂಡರ್ ಇಮೋಜಿಗಳ ಮೇಲೆ ಜುಲೈ 17 ಎಂಬ ದಿನಾಂಕವನ್ನು ಮುದ್ರಿಸಿರುವುದರಿಂದ 2014ರಿಂದ ಈ ದಿನವನ್ನು ಅಧಿಕೃತವಾಗಿ ವಿಶ್ವ ಇಮೋಜಿ ದಿನ ಅಂತ ಕರೆಯಲಾಗುತ್ತೆ.

ದಿನವಿಶೇಷಗಳನ್ನು ಮಾತಾಡ್ತಾ ಕೇಳ್ತಾ ಸಾಕ್ತಾ ಇದ್ವಿ ನಾವು. ಇವತ್ತು ಜುಲೈ 17, 1971 ಭಾರತೀಯ ವಾಯುಪಡೆಯ ಯೋಧರಾಗಿದ್ದಂತಹ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿದ ದಿನ. ಭಾರತೀಯ ವಾಯುಪಡೆಯಿಂದ ಪರಮವೀರ ಚಕ್ರವನ್ನು ಪಡೆದ ಏಕೈಕ ಯೋಧರಾದ ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ಅವರು 1971 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ಅತ್ಯಂತ ಸಾಹಸದಿಂದ ಹೋರಾಡಿ ವೀರಮರಣವನ್ನು ಹೊಂದುತ್ತಾರೆ. ಹಾಗೆ ಮತ್ತೊಂದು ಇತಿಹಾಸವನ್ನು ನೋಡುವುದಾದರೆ ತಮಿಳುನಾಡು ಇತಿಹಾಸದಲ್ಲಿ ಮಹತ್ವದ ದಿನ ಇಂದು. 1996 ಜುಲೈ 17 ತಮಿಳುನಾಡು ಸರ್ಕಾರವು ತನ್ನ ರಾಜಧಾನಿಯಾದ ಮದ್ರಾಸ್ ನಗರದ ಹೆಸರನ್ನು ಅಧಿಕೃತವಾಗಿ ಚೆನ್ನೈ ಅಂತ ಬದಲಾಯಿಸ್ಕೊಳ್ಳುತ್ತೆ. ಇನ್ನು ಸಾಕಷ್ಟು ದಿನವಿಶೇಷಗಳಿದೆ, ಅವುಗಳನ್ನು 8:15 ಇಂಗ್ಲಿಷ್ ವಾರ್ತೆಗಳಿದೆ, ಅದಾದ ನಂತರ 8:30 ಇನ್ನುಳಿದ ದಿನವಿಶೇಷಗಳು ಏನಂತ ನೋಡೋಣ. ಈಗ ಕೇಳಿ ಭೂಮಿ ತಾಯಿ ಚೊಚ್ಚಲ ಮಗ ಚಿತ್ರದ ಗೀತೆಯನ್ನು. ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವಂತಹ ಈ ಗೀತೆ.

0: bolster anti-terror maritime law links. Equity model replaces grants. Center joins Ventura Capitals to invest in chip firms, informs the Financial Express. The Hindu writes, Parliament set to take up bills to amend FCRA, prevent insult to Vande Mataram. ED cracks alleged terror trail across five states, reads a headline in the Pioneer. The Tribune headlines, after over 100 resignations, Centre tightens ISRO exit rules. Supreme Court flags third language timing, mentions the Pioneer. In editorial titled, A Game Bigger Than Its Grand Spectacle, the Indian Express writes, as Spain and Argentina face off in what will be their first meeting in the FIFA World Cup since 1996, the finale promises a grand spectacle. Last-minute winners, comebacks, extraordinary underdog performances and teeming moments of individual brilliance have made sure that the football itself has never been overshadowed. The spotlight now falls on Spain and Argentina. And finally, the Times of India informs that about the first private orbital rocket launch on Saturday. The papers add, Skyroot Aerospace is days from becoming India's first private space tech startup to launch an orbital class rocket. Vikram 1 is set to lift off at 11:30 from Sriharikota. And with that, it's back to you, Shagun.
1: Thank you, Pramod. And now before we end the bulletin, the headlines once again. Prime Minister Narendra Modi to flag off India's first hydrogen-powered train from Jind Railway Station in Haryana this morning. Delhi government approves 400 crore rupees startup and incubation policy to promote innovation and self-employment. National Testing Agency declares results of NEET UG 2026 re-examination. Gujarat ATS arrests 5 persons from Patan district in connection with its probe into Jaish-e-Mohammed terror module. And in men's cricket, hosts England beat India by 4 wickets in second ODI to level 3 match series 1-1. And with that, we end the morning news. Have a nice day.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ AISSMS ಪುಣೆ ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ

ಸಮಯ 8:31. ಬೆಳಕಿನ ಪ್ರಸಾರದಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳು ಹಾಗೂ ದಿನ ವಿಶೇಷಗಳನ್ನು ನೋಡ್ತಾ ಸಾಗುವ ಈ ಸಮಯದಲ್ಲಿ ಜುಲೈ 17 ಜಾಗತಿಕವಾಗಿ ಇರುವಂತಹ ದಿನ ವಿಶೇಷಗಳನ್ನು ನೋಡೋಣ. ಕೇಳುಗರೆ, ಇತಿಹಾಸದಲ್ಲಿ ಈ ದಿನವನ್ನು ನೋಡೋದಾದರೆ ಸ್ಪೇನ್ ದೇಶವು ಫ್ಲೋರಿಡಾವನ್ನು ಯುನೈಟೆಡ್ ಸ್ಟೇಟ್ಸ್ಗೆ ಹಸ್ತಾಂತರಿಸಿತು 1821 ಜುಲೈ 17 ಅಂದರೆ ಈ ದಿನ. ಹಾಗೆ ಡಿಸ್ನಿಲ್ಯಾಂಡ್ ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಮುಕ್ತವಾಯಿತು. ಅತ್ಯಂತ ಜನಪ್ರಿಯ ಥೀಮ್ ಪಾರ್ಕ್ ಆದ ಇದನ್ನು ಕ್ಯಾಲಿಫೋರ್ನಿಯಾದ ಅನಾಹೇಮೆನಲ್ಲಿ ವಾಲ್ಟ್ ಡಿಸ್ನಿಯವರು ಉದ್ಘಾಟಿಸಿದರು 1955 ಜುಲೈ 17. ಹಾಗೆ

ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಐಸಿಸಿಯನ್ನು ಸ್ಥಾಪಿಸಿ ರೋಮ್ ಶಾಸನವನ್ನು ಅಂಗೀಕರಿಸಲಾಯಿತು. ಜನಾಂಗೀಯ ಹತ್ಯೆ, ಮಾನವೀಯತೆಯ ವಿರುದ್ಧದ ಅಪರಾಧಗಳು ಮತ್ತು ಯುದ್ಧಾಪರಾಧಗಳಿಗಾಗಿ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸುವ ಅಧಿಕಾರ ಹೊಂದಿರುವ ಮೊದಲ ಅಂತಾರಾಷ್ಟ್ರೀಯ ನ್ಯಾಯಾಂಗ ಸಂಸ್ಥೆ ಇದಾಗಿದೆ. ಇನ್ನು ಕೆಲವು ಪುಣ್ಯ ಸ್ಮರಣೆಗಳನ್ನು ಕೂಡ ನೋಡೋಣ.

ಅದಕ್ಕಿಂತ ಮೊದಲು ಆಯುಧ ಚಿತ್ರದ ಗೀತೆಯನ್ನ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ರಾಮ ಚಕ್ರವರ್ತಿ ಅವರ ಸಂಗೀತ ಇರುವಂತಹ ಗೀತೆ ಮನು ಅವರ ಧ್ವನಿಯಲ್ಲಿ

0: ಜುಲೈ 17 ಅಂದರೆ ಈ ದಿನ 1790 ಸ್ಕಾಟಿಷ್ ತತ್ವಜ್ಞಾನಿ ಮತ್ತು ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ ಅವರು ನಿಧನ ಹೊಂದಿದ ದಿನ. ಹಾಗೆ 1912 ಜುಲೈ 17 ಹೆನ್ರಿ ಪಾಯಿಂಟ್ಕೇರ್, ಫ್ರೆಂಚ್ ಗಣಿತಜ್ಞ, ಭೌತ ವಿಜ್ಞಾನಿ ಮತ್ತು ಇಂಜಿನಿಯರ್, ಇವರು ಕೂಡ ಇಂದು ನಿಧನ ಹೊಂದಿದರು. ಇನ್ನು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಇಂದು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಿರುವ ನಟ ಹಾಗೂ ನಟಿಯರ ಕುರಿತಾಗಿ ತಿಳ್ಕೊಳ್ಳೋಣ. ಜರೀನಾ ವಹಾಬ್ ಇವರು ಜುಲೈ 17 1956 ಜನಿಸ್ತಾರೆ. ಇವರು ಭಾರತೀಯ ಚಿತ್ರರಂಗದ ಖ್ಯಾತ ಹಿರಿಯ ನಟಿ. ಹಿಂದಿ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಅದ್ಭುತ ನಟನೆಯ ಮೂಲಕ ಹೆಸರುವಾಸಿಯಾದ ಇವರು ದಕ್ಷಿಣ ಭಾರತದ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಹಾಗೆ ಇಂದು ಹಾಲಿ ಸಂಸದರಾಗಿರುವಂತಹ ರವಿಕಿಶನ್ ಶುಕ್ಲಾ ಇವರ ಜನ್ಮದಿನ ಕೂಡ ಇಂದು. ಕನ್ನಡ ಚಿತ್ರಗಳಲ್ಲೂ ಇವರು ತಮ್ಮ ನಟನೆಯನ್ನು ನಟಿಸಿದ್ದಾರೆ. ಇವರು ಜನಿಸಿದ್ದು 1969 ಜುಲೈ 17. ಮುರಳಿ ಮೀಟ್ಸ್ ಮೀರಾ ಚಿತ್ರದ ಗೀತೆಯನ್ನು ಮುಂದೆ ಕೇಳೋಣ. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಪೀರ್ ಘೋಷ್ ಅವರ ಸಾಹಿತ್ಯ, ಜಿ ರಾಯ್, ಅಭಿಮಾನ್ ರಾಯ್ ಅವರ ಸಂಗೀತವಿರುವಂತಹ ಗೀತೆ.
1: I deeply love you from the bottom of my heart. I want to express my love to you this way, this day.

0: ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದೆ ರೀ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಸಮಯ 8:45. ಸ್ನೇಹಿತರೆ, ಇವತ್ತು ಬಾಹ್ಯಾಕಾಶ ಇತಿಹಾಸದ ಒಂದು ಅಪರೂಪ ಘಟನೆ ನಡೆದ ದಿನ. 1975 ಜುಲೈ 17 ಶೀತಲ ಸಮರದ ಕಾಲದಲ್ಲಿ ವೈರಿಗಳಾಗಿದ್ದ ಅಮೆರಿಕ ಮತ್ತು ರಷ್ಯಾ ದೇಶಗಳು ಬಾಹ್ಯಾಕಾಶದಲ್ಲಿ ಒಂದಾದ ದಿನ ಅಂತೆ ಇವತ್ತು. ಅಮೆರಿಕದ ಅಪೋಲೋ ಮತ್ತು ರಷ್ಯಾದ ಸೋಯುಜ್ ಗಗನ ನೌಕೆಗಳು ಬಾಹ್ಯಾಕಾಶದಲ್ಲಿ ಯಶಸ್ವಿಯಾಗಿ ಪರಸ್ಪರ ಜೋಡಣೆಯಾಗಿ ಉಭಯ ದೇಶಗಳ ಗಗನಯಾತ್ರಿಗಳು ಹಸ್ತಲಾಘವವನ್ನು ಮಾಡಿದ್ರಂತೆ. ಹಾಗಾಗಿ ಜಾಗತಿಕ ಬಾಹ್ಯಾಕಾಶದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು.

ಕಾರ್ಯಕ್ರಮಗಳನ್ನು ಮೆಚ್ಚಿ ಸಂದೇಶ ಕಳುಹಿಸಿದ ನಮ್ಮೆಲ್ಲ ಕೇಳುಗರ ಸಂದೇಶಗಳ ಕಡೆಗೆ ಗಮನ ಹರಿಸೋಣ. ಕೇಳುಗರೆ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಎನ್ ರಾಘವನವರು ಕನ್ನಡ ರತ್ನ ಭಂಡಾರ ನನ್ನ ಮೆಚ್ಚಿನ ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗೆ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ನಾದೋಪಾಸನೆ ಕನ್ನಡ ರತ್ನ ಭಂಡಾರ ಹಾಗೂ ರಾಜ್ಕುಮಾರ್ ಮತ್ತು ಜಾನಕಿಯವರ ಗೀತೆಗಳು ಬಹಳನೇ ಇಷ್ಟ ಆಯಿತು ಅಂತ ಹೇಳಿದರೆ, ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ವಿವಿಧ ಭಾರತಿಗೆ ಶುಭೋದಯನನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಸೊಗಸಾಗಿ ಮೂಡಿಬಂತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ತೀರ್ಥೇಶ್

ನನ್ನ ಪಟ್ಟಣ. ಇವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ನಿಲಯದೊಂದಿಗೆ ನಾವು ಜೊತೆಯಾಗಿದ್ದೇವೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ, ಮುಂಜಾನೆಯ ಶುಭೋದಯ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ರಾಜು ಎಸ್ ರಾಜು ಚಿಕ್ಕ ಅಂಕನಹಳ್ಳಿ ಇವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ತುಂಬ ಇಷ್ಟ ಆಗ್ತಾ ಇದೆ ಗೀತೆಗಳು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಪುಷ್ಪಾ ಶಾನಭೋಗರ ಗದಗ, ಇನ್ನು ಯಾರಿವರು ಹೆಸರು ಬರೆದಿಲ್ಲ, ಬಾ ಮಳೆ ಬಾ ಹಾಡನ್ನು ಕೇಳಿ, ಈ ಹಾಡನ್ನು ಕೇಳಿ ಆದರೂ ವರುಣದೇವ ಕೃಪೆ ತೋರಿಸಿ ಮಳೆ ಸುರಿಸಬೇಕು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದೆ ಅಂತ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೇಮಲತಾ ವಜ್ರಜ್ಯೋತಿ ಬಿದರಹಳ್ಳಿಯಿಂದ, ಬೆಳಗಿನ ಸಮಯದಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬಂದಿದೆ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಆಳಂದದಿಂದ ಶ್ರೀಶಾ ಶೀತಲ್ ಶಿವಕುಮಾರ್ ಬಸವರಾಜ ದಾಕ್ಷಾಯಣಿ ಚನ್ನವೀರಯ್ಯ ಹಿರೇಮಠ್ ಇವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಶ್ರವಣಬಡಿಗೇರ ನರಸಾಪುರ ಬಾದಾಮಿ ತಾಲೂಕು ಕರಿಬಸಪ್ಪ ಪಿ ಹರಪನಹಳ್ಳಿ ವಿಜಯನಗರ ಜಿಲ್ಲೆಯಿಂದ, ಹಾಗೆ ಪೂರ್ಣಿಮಾ ಮೇಸ್ರಿ ನಾರಾಯಣ ಧಾರವಾಡದಿಂದ, ಬಸಯ್ಯಸ್ವಾಮಿ ಬೀದರ ಇಮಾಬಾದ್ನಿಂದ, ಹಾಗೆ ಯಾರಿವರು ಹೆಸರು ಹಾಕಿಲ್ಲ, ದಯವಿಟ್ಟು ನಿಮ್ಮ ಹೆಸರನ್ನು ಕಳುಹಿಸಿಕೊಡಿ. ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮಗಳನ್ನು ಮೆಚ್ಚಿಕೊ. ಸುಜಾತ ಆರ್ ಗಣೇಶ್, ಲಿಖಿತ್ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ಣಿಕಾ ವಿಮರ್ಶ್ ರಾಜಾಜಿನಗರದಿಂದ, ಹಾಗೆ ಪ್ರಕಾಶ್ ಅವರು ಆನೇಕಲ್ಲಿನಿಂದ, ಎಲ್ಲರೂ ತಮ್ಮ ಪ್ರೀತಿಯ ಸಂದೇಶಗಳನ್ನು ವಿವಿಧ ಭಾರತಿಗೆ ಕಳುಹಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕೇಳೋಣ ಬಣ್ಣ ಬಣ್ಣದ ಬದುಕು ಚಿತ್ರದ ಗೀತೆಯನ್ನು ಪಾಟ್ಲ ಸತೀಶ್ ಶೆಟ್ಟಿಯವರ ಧ್ವನಿಯಲ್ಲಿ, ಸಾಹಿತ್ಯ ಶಶಿರಾಜ್ ಕಾವೂರ್, ಎ ಕೆ ವಿಜಯ್ ಅವರ ಸಂಗೀತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕ್ಕೆ ಕರೆ ಮಾಡಿ.
1: ಸಮಯ 8:59. ಇಷ್ಟು ಹೊತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನಭಂಡಾರ ಭಾವಗೀತೆಗಳು ದಿನ ವಿಶೇಷಗಳೊಂದಿಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ನಮ್ಮ ಜೊತೆಯಾಗಿದ್ದ ಎಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

ಏನಿರ್ಬೋದು ಇಂದಿನ ವಿಶೇಷ? ಸಾಕಷ್ಟು ದಿನ ವಿಶೇಷಗಳನ್ನು ನೋಡಿದ್ವಿ ಅಲ್ವಾ? ವಿಶ್ವ ಇಮೋಜಿ ದಿನ. 1999 ಜಪಾನ್ನ ಶಿಗೆಟಕ ಕುರಿಟ ಎಂಬವರು ಮೊದಲ ಬಾರಿಗೆ ಇಮೋಜಿಗಳನ್ನು ವಿನ್ಯಾಸಗೊಳಿಸ್ತಾರೆ. ಹಾಗೆ ಭಾರತೀಯ ವಾಯುಪಡೆಯಿಂದ ಪರಮವೀರ ಚಕ್ರವನ್ನು ಪಡೆದ ಏಕೈಕ ಯೋಧರಾದ ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸಿಖೋನವರಿಗೆ ಈ ದಿನ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. 1998 ಅಂದರೆ ಜುಲೈ 17 ಈ ದಿನ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಸ್ಥಾಪಿತವಾದ ದಿನ. ಹಾಗೆ ಸ್ಪೇನ್ ದೇಶ ಫ್ಲೋರಿಡಾವನ್ನು ಯುನೈಟೆಡ್ ಸ್ಟೇಟ್ಸ್ಗೆ ಹಸ್ತಾಂತರಿಸಿದ ದಿನ. 1955 ಡಿಸ್ನಿಲ್ಯಾಂಡ್ ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಮುಕ್ತವಾದ ದಿನ. ಹೀಗೆ ಹಲವಾರು ದಿನ ವಿಶೇಷಗಳಿದ್ದಾವೆ. ಇವುಗಳಲ್ಲಿ ಇವತ್ತು ನಾವು ಇಂದಿನ ವಿಶೇಷದಲ್ಲಿ ಮಾತನಾಡಲು ಹೊರಟಿರುವ ವಿಷಯ ಯಾವುದು? ಖಂಡಿತ ಯಾವ ವಿಷಯ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಕೇಳಿ ನ್ಯಾಯ ಎಲ್ಲಿದೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಚಕ್ರವರ್ತಿ ಇವರ ಸಂಗೀತ.

0: ಸ್ನೇಹಿತರೆ, ನಿಮಗೆಲ್ಲ ಈಗಾಗಲೇ ತಿಳಿದಿರಬಹುದು ಯಾವ ವಿಷಯದ ಕುರಿತಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾಹಿತಿಯನ್ನು ತಿಳ್ಕೊಳ್ತಾ ಸಾಕ್ತೇವೆ ಅಂತ. ಜಗತ್ತಿನಲ್ಲಿ ನಮಗೆಲ್ಲ ಉಸಿರಾಡೋದಕ್ಕೆ ಗಾಳಿ ಎಷ್ಟು ಮುಖ್ಯವೋ, ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕೋಕೆ ನ್ಯಾಯ ಅನ್ನೋದು ಅಷ್ಟೇ ಮುಖ್ಯ. ಒಪ್ತಿರಲ್ಲ ಈ ಮಾತನ್ನು? ಬಲಿಷ್ಠರು ಬದುಕ್ತಾರೆ, ದುರ್ಬಲರು ನಲಗುತ್ತಾರೆ ಅನ್ನೋ ಮಾತು ಬದಲಾಗಬೇಕು ಅಲ್ವಾ? ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ನ್ಯಾಯ ಸಿಗಬೇಕು ಅನ್ನೋ ಆಶಯದೊಂದಿಗೆ ಇವತ್ತು ಜುಲೈ 17 ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ನ್ಯಾಯದ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಕ್ರಿಮಿನಲ್ ಜಸ್ಟಿಸ್ ಅಂತಾನೂ ಇದನ್ನು ಕರೀತಾರೆ. ಇದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ, ಅಂತಾರಾಷ್ಟ್ರೀಯ ನ್ಯಾಯ ಅಂದರೆ ಏನು, ಇದು ನಮ್ಮ ದೈನಂದಿನ ಬದುಕಿಗೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನು ಸರಳವಾಗಿ ತಿಳಿಸಿಕೊಡಲು ನಮ್ಮ ಜೊತೆ ನಮಗೆಲ್ಲರಿಗೂ ಈಗಾಗಲೇ ನಮ್ಮ 3 ವಾಹಿನಿಗಳಲ್ಲಿ ಪ್ರೈಮರಿ ಚಾನೆಲ್, ವಿವಿಧ ಭಾರತಿ ಹಾಗೂ ರೇನ್ಬೋ ಇವುಗಳಲ್ಲಿ ಪ್ರಸಾರ ಆಗ್ತಾ ಇರುವಂತಹ ನ್ಯಾಯವಾಣಿ ಕಾರ್ಯಕ್ರಮದ ಮುಖಾಂತರ ಚಿರಪರಿಚಿತರಾಗಿರುವಂತಹ ವಕೀಲೆ ಶಿಶಿರ ಬಿ ರೆಡ್ಡಿ ಇವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವರು ನ್ಯಾಯಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕಿ. ಬನ್ನಿ ಅವರನ್ನ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್.
1: ನಮಸ್ಕಾರ ಮ್ಯಾಮ್.
0: ಕೇಳಿಸ್ತಾ ಇದೆಯಾ ಸರಿಯಾಗಿ?
1: ಹಾ, ಕೇಳಿಸ್ತಾ ಇದೆ.
0: ಹಾ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ನಮ್ಮೆಲ್ಲ ಕೇಳುಗರ ಕಡೆಯಿಂದ, ವಿವಿಧ ಭಾರತಿ ಕಡೆಯಿಂದ ಪ್ರೀತಿಯ ಸ್ವಾಗತ.
1: ಧನ್ಯವಾದಗಳು ಮ್ಯಾಮ್.
0: ಹಾ ಮೇಡಮ್, ಇವತ್ತು ಅಂತಾರಾಷ್ಟ್ರೀಯ ನ್ಯಾಯದ ದಿನವನ್ನು ಆಚರಿಸ್ತಾ ಇದ್ದೇವೆ. ಕೇಳಿಸ್ತಾ ಇದೆಯಾ ಮೇಡಮ್? ಅಂತಾರಾಷ್ಟ್ರೀಯ ನ್ಯಾಯದ ದಿನವನ್ನ ಆಚರಿಸ್ತಾ ಇದ್ದೇವೆ. ಯಾತಕ್ಕಾಗಿ ಈ ದಿನ ಆಚರಣೆಗೆ ಬಂತು, ಇದರ ಅವಶ್ಯಕತೆ ಏನಿತ್ತು ಮೇಡಮ್?
1: ನಿಮ್ಗೆ ಗೊತ್ತಿರೋ ಹಾಗೆ ಜಗತ್ತಿನ ಮಟ್ಟದಲ್ಲಿ ಯುದ್ಧಗಳು ನಡೀತಾ ಇತ್ತು. ಪ್ರೀ ಇಂಡಿಪೆಂಡೆನ್ಸ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೋ ಯುದ್ಧಗಳು ನಡೀತಾ ಇತ್ತು, ವರ್ಲ್ಡ್ ವಾರ್ ಅಂತ. ಅದ ಅಂತ್ಯ ಆದ್ಮೇಲೆ ಅದಕ್ಕೆ ಪರಿಹಾರಗಳನ್ನ ಹುಡ್ಕೋದು ಹೇಗೆ, ಇದೇ ರೀತಿ ಅಪರಾಧಗಳು ಆಗ್ತಾ ಇದ್ರೆ ಅದ್ರ ಜವಾಬ್ದಾರಿಯನ್ನ ಯಾರ ಮೇಲೆ ನಿರ್ಧರಿಸ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳಿತ್ತು. ಇಂಥ ಸಂದರ್ಭಗಳನ್ನ ನೋಡಿ ರೋಮ್ ಶಾಸನವನ್ನ ಅಂಗೀಕರಿಸಬೇಕೆ ಅಂತ ನಿರ್ಧಾರ ಮಾಡಲಾಗಿತ್ತು. ಸೊ ಜುಲೈ 17 1998 ಅಲ್ಲಿ ರೋಮ್ ಶಾಸನವನ್ನ ಜಾಗತಿಕ ಮಟ್ಟದಲ್ಲಿ ಅಂಗೀಕಾರ ಮಾಡಿದ ದಿನವನ್ನ

0: ಆ ಪ್ರಾಮುಖ್ಯತೆಯನ್ನ ಆಚರಿಸೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯ ದಿನವನ್ನ ಆಚರಿಸ್ತೇವೆ. ಈ ರೋಮ್ ಶಾಸನವನ್ನ ಯಾಕೆ ತಂದ್ರು ಅಂತಂದ್ರೆ, ನಾ ಈಗಾಗ್ಲೇ ಹೇಳ್ದಾಗೆ ಹಲವಾರು ಯುದ್ಧಗಳ ಮೂಲಕ ಎಷ್ಟು ಅಪರಾಧಗಳು ನಡೀತಾ ಇತ್ತು, ಮಾನವೀಯತೆಯ ವಿರುದ್ಧ ಅಪರಾಧಗಳು ನಡೀತಾ ಇತ್ತು, ಮಹಿಳೆಯರ ಮೇಲೆ ಅಪರಾಧಗಳು ನಡೀತಾ ಇತ್ತು, ಎಷ್ಟೋ ನಿಷೇಧಿತ ಶಸ್ತ್ರಾಸ್ತ್ರಗಳನ್ನ ಜನರು ಬಳಸ್ತಾ ಇದ್ರು, ಚಿತ್ರಹಿಂಸೆ ನೀಡ್ತಾ ಇದ್ರು, ಅಥವಾ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನ ನಾಗರಿಕರತ್ನ ಸೈನಿಕರಾಗಿ ಬಳಸ್ಕೊತಾ ಇದ್ರು. ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ಧಗಳ ಸಮಯದಲ್ಲಿ ಹತ್ಯೆಗಳು ನಡೀತಾ ಇತ್ತು. ಇದೆಲ್ಲದಕ್ಕೂ ಒಂದು ರಕ್ಷಣಾ ವ್ಯವಸ್ಥೆ ಬರಬೇಕು ಅನ್ನೋ ಉದ್ದೇಶದಿಂದ, ಮತ್ತೆ ಯಾರು ಈ ರೀತಿಯ ಅಪರಾಧಗಳನ್ನ ಎಸಗ್ತಾ ಇರ್ತಾರೆ ಅವರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋದಕ್ಕೆ ಒಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ICC ಅನ್ನ ಸ್ಥಾಪಿಸಿದ್ರು. ಸೊ ಅದನ್ನ ಈ ರೋಮ್ ಶಾಸನದ ಮೂಲಕ ಸ್ಥಾಪಿಸಲಾಯಿತು. ಅದಕ್ಕೋಸ್ಕರ ಇಂದಿನವರೆಗೂ ಪ್ರಾಮುಖ್ಯತೆಯನ್ನ ಆಚರಿಸೋದಕ್ಕೋಸ್ಕರ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಕ್ರಿಮಿನಲ್ ಜಸ್ಟಿಸ್ ನ
1: ಆಚರಿಸ್ತಾ ಇದ್ದೀವಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಯುದ್ಧ ಅಪರಾಧಗಳನ್ನು ತಡೆಯಲು ಇಂದಿನ ಅಂತಾರಾಷ್ಟ್ರೀಯ ನ್ಯಾಯ ವ್ಯವಸ್ಥೆ ಎಷ್ಟು ಸಮರ್ಥವಾಗಿದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಕೇಳಿಸ್ತಾ ಇದೆಯಮ್ಮ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಯುದ್ಧ ಅಪರಾಧಗಳನ್ನು ತಡೆಯುವುದಕ್ಕೆ ಇಂದಿನ ಅಂತಾರಾಷ್ಟ್ರೀಯ ನ್ಯಾಯ ವ್ಯವಸ್ಥೆ ಎಷ್ಟು ಸಮರ್ಥವಾಗಿದೆ ಅಂತ ನೀವು ಹೇಳಬಲ್ಲಿರಿ?
0: ಖಂಡಿತ ಒಂದು ಮಟ್ಟಕ್ಕೆ ಸಮರ್ಥವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಏನಿದೆ ಅದರ ಪವರ್ ಜುರಿಸ್ಡಿಕ್ಷನ್ ಬರಬೇಕು ಅಥವಾ ಅದರ ವಿಸ್ತಾರ ಅಳವಡಿಕೆ ಆಗ್ಬೇಕು ಅಂತಂದ್ರೆ ಆ ದೇಶಗಳು ಅದನ್ನ ಅಂಗೀಕಾರ ಮಾಡಿರ್ಬೇಕು. ಉದಾಹರಣೆ ಕೊಡೋದಾದ್ರೆ ICC ಈ ರೋಮ್ ಶಾಸನ ಏನ್ ಬಂದಿದೆ ಅದಕ್ಕೆ ಸುಮಾರು 125 ದೇಶಗಳು ಅದಕ್ಕೆ ಸಿಗ್ನೇಟರಿ ಆಗಿದೆ.
1: ಸರಿ,
0: ಅಂದ್ರೆ ಅದನ್ನ ಅವ್ರು ಅಂಗೀಕರಿಸ್ಕೊಂಡಿದ್ದಾರೆ ಅಂತ. ಗಮ್ಯ ವಿಚಾರ ಏನು ಅಂತಂದ್ರೆ ಇವತ್ತಿಗೂ ಭಾರತ ಕೂಡ ಇದನ್ನ ಇನ್ನೂ ಅಂಗೀಕಾರ ಮಾಡ್ಕೊಂಡಿಲ್ಲ. ಸೊ ಹಾಗಿರ್ಬೇಕಾದ್ರೆ ಈ ಏನೇ ಅಂತಾರಾಷ್ಟ್ರೀಯ ಕಾನೂನುಗಳಿರುತ್ತೆ ಅಥವಾ ಈ ICC ಅಳವಡಿಕೆ ಆಗ್ಬೇಕು ಅಂತಂದ್ರೆ ಬರೀ ಆ ದೇಶಗಳು ಅದಕ್ಕೆ ಅಂಗೀಕಾರ ಕೊಟ್ಟಿದ್ರೆ ಮಾತ್ರ ಆ ವ್ಯವಸ್ಥೆ
1: ಅಳವಡಿಕೆ ಆಗುತ್ತೆ.
0: ಈಗಾಗ್ಲೇ ಈ ಯುದ್ಧ ಅಪರಾಧಗಳನ್ನ ನಾವು ತಡೆಯೋದಿಲ್ಲ ಅಥವಾ ಅದಕ್ಕೆ ಬರೋ ಸಂತ್ರಸ್ತರಿಗೆ ಏನಾದ್ರೂ ಪರಿಹಾರ ಒದಗಿಸ್ಬೇಕು, ಎಲ್ಲರನ್ನೂ ಸಮಾನವಾಗಿ ನಾವು ನೋಡ್ತೀವಿ, ಮತ್ತೆ ಯಾರು ಈ ವ್ಯವಸ್ಥೆಯಿಂದ ತಪ್ಪಿಸ್ಕೊಳ್ಳದೆ ಹಾಗೆ ನೋಡ್ಕೋತೀವಿ ಅನ್ನೋದಕ್ಕೆ ವ್ಯವಸ್ಥೆ ಒಂದು ಉತ್ತಮ ಸಂದೇಶವನ್ನು ನೀಡ್ತಾ ಇದ್ರು ಸಹ ಅದ್ ಅಳವಡಿಕೆ ಆಗ್ಬೇಕು ಅಂತಂದ್ರೆ ದೇಶಗಳು ಅದನ್ನ ಅಂಗೀಕಾರ ಮಾಡಿರ್ಬೇಕು. ಆಗ್ಲೇ ಅದರ ವಿಸ್ತಾರ ಮತ್ತು ಅದರ ಶಕ್ತಿ ಆ ದೇಶದ ಮೇಲೆ ಅಥವಾ ಆ ಕಾನೂನು ವ್ಯವಸ್ಥೆ ಅಲ್ಲಿ ಯಾರು ಅಪರಾಧ ಎಸಗಿರ್ತಾರೆ ಅವ್ರನ್ನ ಅದರ ಅಡಿ ತಗೊಂಬರೋದಕ್ಕಾಗತ್ತೆ. ಸೊ ಈ ಅಂಶ ಇರೋದ್ರಿಂದ ಇನ್ನೂ ಹೆಚ್ಚು ಸಾಮರ್ಥ್ಯ ಅಲ್ಲ ಅದು ಒಂದು. ಇನ್ನೊಂದು ವಿಚಾರ ನೋಡೋದಾದ್ರೆ ಈಗ ಯಾವುದೇ ಒಂದು ಅಪರಾಧ ನಡೆದಿದೆ ಅಂತಂದ್ರೆ ಅದ್ರ ವಿರುದ್ಧ ಅಪರಾಧಿಗಳ ವಿರುದ್ಧ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತಂದ್ರೆ ಅದಕ್ಕೆ ಅಂತ ಒಂದು ಪೊಲೀಸ್ ವ್ಯವಸ್ಥೆ ಇರಬೇಕು. ಅಪರಾಧದ ವಿಚಾರಣೆ ನಡಿಬೇಕು, ತನಿಖೆ ನಡಿಬೇಕು, ಮತ್ತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕಾಗಿರುತ್ತೆ. ಇದಕ್ಕೆಲ್ಲ ಒಂದು ವ್ಯವಸ್ಥೆಯ ಸಪೋರ್ಟ್ ಬೇಕಾಗಿರುತ್ತೆ. ಈಗ ಬರೀ ನಮ್ಮ ದೇಶದ ಒಳಗಡೆ ಅಂತ ನೋಡಿದ್ರೆ ಈ ವ್ಯವಸ್ಥೆ ಬಹಳ ಬಲಿಷ್ಠವಾಗಿದೆ. ಒಂದು ಪೊಲೀಸ್ ಫೋರ್ಸ್ ಇರುತ್ತೆ, ವಕೀಲರು ಇರ್ತಾರೆ, ನ್ಯಾಯಾಂಗ ಸಂಸ್ಥೆ ಇರುತ್ತೆ, ಹಲವಾರು
1: ನ್ಯಾಯಾಧೀಶರು.
0: ಆದ್ರೆ ಈ ICC ಏನಿದೆ ಅದಕ್ಕೆ ಅದರದೇ ಆದಂತಹ ಪೊಲೀಸ್ ಫೋರ್ಸ್ ಇಲ್ಲ, ಪ್ರತ್ಯೇಕ ಪೊಲೀಸ್ ಫೋರ್ಸ್ ಇರೋದಿಲ್ಲ. ಸೊ ಅವ್ರು ಏನಾದ್ರೂ ಒಂದು ಅಪರಾಧಿನ ಅಥವಾ ಆರೋಪಿಯನ್ನ ವ್ಯವಸ್ಥೆ ಅಡಿ ತರಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಸಾಕ್ಷಿ ಸಂಗ್ರಹ ಮಾಡ್ಬೇಕು, ಜೊತೆಗೆ ಸಂತ್ರಸ್ತ ಯಾರಿರ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ನೀಡ್ಬೇಕು ಅಂತಂದ್ರೆ ಈಗ್ಲೂ ಅವರು ಪ್ರತ್ಯೇಕ ದೇಶಗಳ ವ್ಯವಸ್ಥೆ ಮೇಲೆ ಆಧಾರಿತವಾಗಿರ್ತಾರೆ. ಸೊ ಅದರಿಂದ ಇನ್ನು ಇದು ಸದೃಢ ಆಗೋ ತನಕ ಇನ್ನಷ್ಟು ಬಲಿಷ್ಠ ಆಗೋದಿಲ್ಲ.
1: ಅಂದ್ರೆ ಈ ಕಾನೂನು ಅವರ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ ಏನಿದೆ ಅದು ಆ ದೇಶಗಳ ಮೇಲೆ ಲಾಗೂ ಆಗುದಿಲ್ಲ ಅಲ್ವಾ? ಹಾಗಾದ್ರೆ ನೀವು ಹೇಳ್ಬೋದಾ ಭಾರತ ಯಾಕೆ ಈ ರೋಮನ್ ಶಾಸನದ ಅಡಿಯಲ್ಲಿ ಬರುವುದಿಲ್ಲ ಅಂತ, ಏನಾದ್ರೂ ಕಾರಣಗಳಿರ್ಬೋದಾ?
0: ಹಲವಾರು ಕಾರಣಗಳಿಂದ ಭಾರತ ಇದಕ್ಕೆ ಸಿಗ್ನೇಟರಿ ಆಗಿಲ್ಲ ಅಥವಾ ರ್ಯಾಟಿಫೈ ಮಾಡಿಲ್ಲ. ಬಹುಮುಖ್ಯ ಕಾರಣ ನೋಡೋದಂತಂದ್ರೆ ಎಲ್ಲರಿಗೂ ತಿಳಿದ ಹಾಗೆ ಭಾರತ ಸಾರ್ವಭೌಮ ದೇಶ.
1: ಹೌದು,
0: ಕೆಲವು ಈ ರೋಮ್ ಶಾಸನದಲ್ಲಿ ಏನು ನಿರ್ಣಯಗಳಿತ್ತು ಅದರಿಂದ ನಮ್ಮ ಸಾರ್ವಭೌಮತ್ವಕ್ಕೆ ತೊಂದರೆಯಾಗುವಂತಹ
1: ಸಾಧ್ಯತೆಗಳು.

0: ಅದು ಆಗದೆ ಇರ್ಲಿ ಅನ್ನೋ ಉದ್ದೇಶದಿಂದ ಒಂದು ನಾವು ಡೈರೆಕ್ಟ್ ಆಗಿ ಅದರ ಸಿಗ್ನೇಟ್ರಿ ಆಗ್ಲಿಲ್ಲ. ಇನ್ನೊಂದು ಈ ಅಪರಾಧಗಳನ್ನ ಏನ್ ಗುರುತಿಸಿದರೆ ಅದರಲ್ಲಿ ಬಹುಮುಖ್ಯವಾಗಿ ಟೆರರಿಸಂ ಅಥವಾ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಕೂಡ ಗುರುತಿಸಿ ಅಂತ ನಾವು ರೆಕಮೆಂಡ್ ಮಾಡಿದ್ವಿ. ಅದನ್ನು ಕೂಡ ಗುರುತಿಸಿರಲಿಲ್ಲ, ಯಾಕಂದ್ರೆ ಹೆಚ್ಚಾಗಿ ಭಾರತಕ್ಕೆ
1: ಅದನ್ನೇ ನಾನು ಕೇಳ್ಬೇಕಂತ ಇದ್ದೇವ. ಈಗ ನಾವು ತುಂಬಾ ಟೆರರಿಸಂ ಇಂದ ತೊಂದರೆ ಪಡ್ತಾ ಇದ್ದೇವಲ್ಲ, ಹಾಗಾದ್ರೆ ಅದು ನಮಗೆ ಅಂತಾರಾಷ್ಟ್ರೀಯ ಕಾನೂನು ನಾವು ತಗೊಳ್ಳಿಲ್ಲ, ಅದ್ರ ಅಂಡರ್ ನಾವು ಬರುದಿಲ್ಲ
0: ಬರದೇ ಇದ್ರು ಕೆಲವೊಂದು ಸಂದರ್ಭಗಳಲ್ಲಿ ಅದು ಅಳವಡಿಕೆ ಆಗ್ಬೋದು, ಅಥವಾ ನಾವು ಖುದ್ದಾಗಿ ಕೆಲವು ಸಂಘರ್ಷಗಳು ಬಂದಾಗ ಈ ICC ಕೋರ್ಟ್ ವಿಸ್ತರಣೆ ಆಗ್ಲಿ ಅಂತ ಸ್ವಯಂ ಪ್ರೇರಿತವಾಗಿ ಕೂಡ ಕರಿಬಹುದು. ಸೊ ನಾನು ಒಂದ್ ಎರಡ್ ಮೂರು ಉದಾಹರಣೆಗಳನ್ನ ಕೊಡ್ತೀನಿ.
1: ಖಂಡಿತ.
0: ಈಗ ಯಾವ್ದಾದ್ರು ಭಾರತದ ಪ್ರಜೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮೆಂಬರ್ ಆಗಿರುವಂತ ದೇಶದಲ್ಲಿ ಏನಾದ್ರೂ ಮಾನವೀಯತೆಯ ವಿರುದ್ಧದ ಅಪರಾಧ ಮಾಡಿದ್ರೆ ಅಥವಾ ಈ ಘೋರ ಅಪರಾಧಗಳನ್ನ ಮಾಡಿದ್ರೆ ಭಾರತ ದೇಶದ ಪ್ರಜೆ ಅಂತ ದೇಶದ್ದು ICC ಮೆಂಬರ್ ಆಗಿದ್ರೆ ಆಗ ಈ ICC ಕೋರ್ಟ್ ಅವರಿಗೂ ಜಾರಿ ಆಗತ್ತೆ, ಮತ್ತೆ ಈ ವ್ಯಕ್ತಿಯ ವಿರುದ್ಧ ಅವರು ಆಕ್ಷನ್ ತಗೋಬಹುದಾಗಿರುತ್ತೆ. ಇದು ಒಂದು ಇನ್ಸ್ಟೆನ್ಸ್ ಹೇಗೆ ಈ ಕಾನೂನು ಅಥವಾ ಈ ಶಾಸನ ನಮಗೂ ಕೂಡ ರೆಲೆವೆಂಟ್ ಅಂತ ನೋಡೋದಿಕ್ಕೆ. ಇನ್ನೊಂದು ಉದಾಹರಣೆ, ಈಗ UN ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ತು, ಅದರಲ್ಲಿ ಟಾಪ್ 5 ಅಂತ ಏನ್ ಪವರ್ಫುಲ್ ನೇಷನ್ಸ್ ಇರ್ತಾರೆ, ಅಕಸ್ಮಾತ್ ಯಾವ್ದಾದ್ರು ಘೋರ ಅಪರಾಧ ನಡೆದಿದೆ, ಈ ಇದನ್ನ ಪ್ರಕರಣ ಮುಂದುವರ್ಸೋದಿಕ್ಕೆ ಈ ಪ್ರಕರಣ ಈ ದೇಶದ ಮೇಲೆ ಆಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಂತ ಏನಾದ್ರು ಅವರು ಗುರುತಿಸಿದ್ರೆ ಅವರು ರೆಫರ್ ಮಾಡಿದ್ರೆ ಆಗ ಕೂಡ ಕಂಡೀಷನಲ್ ಆಗಿ ಇದು ನಮ್ಮ ದೇಶಕ್ಕೂ ಲಾಗು ಆಗುವಂತ ಪಾಸಿಬಿಲಿಟಿ ಇರುತ್ತೆ. ಇನ್ನೊಂದು ನಾನು ಹೇಳಿದಾಗೆ ಸ್ವಯಂ ಪ್ರೇರಿತವಾಗಿ ನಾವೇ ಅಧಿಕೃತ ಘೋಷಣೆಗಳ ಮೂಲಕ ಒಂದು ಕೆಲವು ಕಾಲಮಿತಿಗೆ ಮಾತ್ರ ಇದು ನಮಗೂ ಅಳವಡಿಕೆ ಆಗ್ಬಹುದು.
1: ಕಾಲಮಿತಿ ಕೂಡ ನಾವು ನಿರ್ಧರಿಸಬಹುದು.
0: ಹಲೋ,
1: ಕಾಲಮಿತಿ ಕೂಡ ನಾವು ನಿರ್ಧರಿಸಬಹುದು ಇಲ್ಲಿ.
0: ಹೌದು.
1: ಓಕೆ ಓಕೆ ಸರಿ. ಹಾಗಾದರೆ ಜಾಗತಿಕ ಮಟ್ಟದಲ್ಲಿ ಈಗ ನ್ಯಾಯ ಸಿಗುವಂಥದ್ದು ಇಷ್ಟೊಂದು ಸಮಯ ಏಕೆ ತೆಗೆದುಕೊಳ್ತದೆ? ಇಷ್ಟೆಲ್ಲ ಒಂದು ಒಳ್ಳೆಯ ಸುಸಜ್ಜಿತವಾದ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ ಇರುವಾಗ ಜಾಗತಿಕ ಮಟ್ಟದಲ್ಲಿ ನ್ಯಾಯ ಅನ್ನೋದು ಬಹಳನೇ ಸಮಯ ತೆಗೆದುಕೊಳ್ಳುತ್ತೆ ಅಲ್ವಾ?
0: ಹೌದು. ನ್ಯಾಯ ಪಡ್ಕೊಳ್ಳೋದು ಅಂದ್ರೆ ಬರೀ ಜಾಗತಿಕ ಮಟ್ಟದಲ್ಲಲ್ಲ, ನಾವು ಲೋಕಲ್ ಲೆವೆಲ್ ನೋಡಿದಾಗ್ಲೂ ಯಾವಾಗ್ಲೂ ಯಾಕೆ ಸಮಯ ತಗೊಳ್ಳುತ್ತೆ ಈ ಪ್ರಶ್ನೆ ಬಂದೇ ಬರುತ್ತೆ.
1: ಕರೆಕ್ಟ್.
0: ಅದು ನಾ ಈಗಾಗ್ಲೇ ಹೇಳಿದಂಗೆ ಒಂದು ಅಪರಾಧ ಆಗಿದೆ ಅಥವಾ ನ್ಯಾಯ ಪಡ್ಕೋಬೇಕು ಅಂತಂದ್ರೆ ಒಂದು ಇಡೀ ವ್ಯವಸ್ಥೆ ಅದ್ರ ಸುತ್ತ ಇರುತ್ತೆ. ನಾವು ಪ್ರಕರಣ ದಾಖಲೆ ಮಾಡಿದಾಗಿಂದ ಶುರು ಆಗೋದು, ಅದು ಪರಿಹಾರ ಆಗಿ ಆದೇಶ ಬರೋ ತನಕ ಕೂಡ ವಿಸ್ತಾರ ಆಗುತ್ತೆ. ಸೊ ಅದರಲ್ಲಿ ಬಹಳಷ್ಟು ಸ್ಟೇಕ್ ಹೋಲ್ಡರ್ ಇರ್ತಾರೆ. ಸೊ ನಾನು ಹೇಳ್ದಂಗೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಅವರು ಸಾಕ್ಷಿ ಸಂಗ್ರಹ ಮಾಡೋದು, ಆಕ್ಷನ್ ತಗೊಳ್ಳೋದು, ಅರೆಸ್ಟ್ ಮಾಡೋದು, ಅದೇ ಸಮಯದಲ್ಲಿ ಸಂತ್ರಸ್ತರಿಗೆ ಹೇಗ್ ರಕ್ಷಣೆ ಕೊಡ್ಬೋದು, ಲೀಗಲ್ ಏಡ್ ಸಿಸ್ಟಮ್ ಹೇಗಿದೆ, ಕಾನೂನಿನ ಅವಕಾಶ ಅದ ಅರಿವಿದ್ಯಾ, ಅದ ಅರಿವು ಮೂಡಿಸೋದು ಹೇಗೆ, ಮತ್ತೆ ಈ ನ್ಯಾಯಾಲಯದಲ್ಲೂ ಕೂಡ ಎಷ್ಟು ನ್ಯಾಯಾಧೀಶರಿದ್ದಾರೆ, ಎಷ್ಟು ಪ್ರಕರಣಗಳಿದೆ, ಅದನ್ನ ಹೇಗೆ ಎಷ್ಟು ಬೇಗ ವಿಲೇವಾರಿ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ, ಇದೆಲ್ಲದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದನ್ನ ನೋಡುವಾಗ ಒಂದ್ ತಡ ಆಗೋದು ಸಾಮಾನ್ಯ ಅನ್ಸುತ್ತೆ. ಇದರಲ್ಲಿ ಜಾಗತಿಕ ಮಟ್ಟ ನೋಡ್ತೀವಿ ಆದ್ರೆ ಅದಿನ್ನೂ ಹೆಚ್ಚಾಗತ್ತೆ. ನಾನು ಈಗಾಗ್ಲೇ ಹೇಳಿದಾಗೆ ಒಂದು ಈ ICC ವಿಸ್ತಾರ ಅಪ್ಲೈ ಆಗೋದೇ ಕಷ್ಟ ಆ ದೇಶಗಳು ಒಪ್ಪದೇ ಇರುವಾಗ, ಮತ್ತೆ ಇನ್ನೊಂದು ಹೇಳಿದ್ದು ಅವ್ರದೇ ಆದ್ರ ಪೊಲೀಸ್ ಫೋರ್ಸ್ ಇಲ್ಲ ಅಥವಾ ಎವಿಡೆನ್ಸ್ ಕಲೆಕ್ಷನ್ ಮಾಡಿ ಮಾಡೋದಕ್ಕೆ ಅವ್ರಿಗೆ ಆ ದೇಶದ ಸಹಕಾರ ಬಹಳ ಮುಖ್ಯ, ಆ ವ್ಯವಸ್ಥೆಯ ಸಹಕಾರ ಕೂಡ ಬಹಳ ಮುಖ್ಯ. ಮತ್ತೆ ಕೆಲವು ರಾಜಕೀಯ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ರೆಸ್ಟ್ರಿಕ್ಷನ್ಸ್ ಇಂದ ಆ ಪ್ರೋಸೆಸ್ ಕೂಡ ಸ್ವಲ್ಪ ತಡ ಆಗ್ತಾ ಹೋಗ್ಬೋದು. ಆ ದೇಶದ ಸಹಕಾರ ಇಲ್ಲದೆ ಇದ್ರೆ ಇನ್ನಷ್ಟು ತಡ ಆಗತ್ತೆ, ಅಥವಾ ಆ ವ್ಯಕ್ತಿ ಯಾವ ದೇಶದಲ್ಲಿ ಇದಾರೆ ಅಂತ ಗುರುತಿಸೋದಕ್ಕೆ, ಆರೋಪಿ ಇರ್ಬೋದು ಎಲ್ಲಿದ್ದಾರೆ ಅಂತ ಗುರುತಿಸೋದಕ್ಕೆನೆ ಕೆಲವು ಕಾಲಾವಕಾಶ ಬೇಕಾಗ್ಬೋದು, ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರಕ್ಕೆ ಟೈಮ್ ಆಗತ್ತೆ. ಸೊ ಈ ಎಲ್ಲ ಪ್ರೊಸೀಜರ್ಸ್ ಇರೋದ್ರಿಂದ ಈ ತಡ ಆಗ್ತಾ ಇರುತ್ತೆ ನ್ಯಾಯ ಪಡ್ಕೊಳ್ಳೋದಕ್ಕೆ. ಆದ್ರೆ ಯಾವತ್ತು ತಡ ಆಗತ್ತೆ ಅನ್ನೋದಕ್ಕೆ ನಾವು ನ್ಯಾಯ ಪಡೀದೆ ಅಥವಾ ನಾವು ಕಾನೂನನ್ನ ಕಾನೂನು ವ್ಯವಸ್ಥೆಯನ್ನ ಸಹಕಾರನೇ ತಗೊಳ್ಳೋದಿಲ್ಲ ಅನ್ನೋದು ತಪ್ಪು.
1: ತಪ್ಪು. ಹಾ, ಚಂದ ಮಾತನ್ನ ಹೇಳಿದ್ರಿ. ಕಾನೂನು ಯಾವತ್ತಿದ್ರು ಕಾನೂನೆ, ಅದ್ರ ಅದಕ್ಕೆ ನಾವು ತಲೆಬಾಗ್ಲೇಬೇಕು. ಸಮಯ ಹಿಡಿದ್ರು ಪರವಾಗಿಲ್ಲ, ಕೊನೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ತಾಳ್ಮೆ ನಮಗಿರ್ಬೇಕು ಅಲ್ವಾ? ಒಂದು ಹಾಡಿನ ಕಾಲಾವಕಾಶ ಇದೆ ಮ್ಯಾಮ್, ಅಲ್ಲಿಂದ ಅದರ ನಂತರ ನಾವು

ಮಾತುಕತೆಯನ್ನ ಮುಂದುವರಿಸೋಣ. ಆಗ್ಬೋದಾ? ಹಾ ಮೇಡಮ್, ಲೈನಲ್ಲೇ ಇರಿ. ಈಗ ಕೇಳಿ ಧ್ರುವತಾರೆ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಕೀಲಿ ಶಿರಿಷಾ ಬಿ ರೆಡ್ಡಿ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್ ನಮಸ್ತೆ. ಮತ್ತೊಮ್ಮೆ ಕೇಳಿಸ್ತಾ ಇದೆ ಇವಾಗ ಸರಿಯಾಗಿ? ನಾವಿಷ್ಟೊತ್ತಲ್ಲಿ ಇಷ್ಟೊತ್ತು ಮಾತಾಡ್ತಾ ತಿಳ್ಕೊಂಡ್ವಿ, ಸಮಯ ತೆಗೆದುಕೊಳ್ಳುತ್ತೆ ಅಂತ ನಾವು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು.

0: ಸಮಯದ ಮೇಲೆ ನಂಬಿಕೆಯನ್ನ ಇಡಬೇಕು ಅಂತ. ಈಗ ಒಂದು ದೇಶದ ಆಂತರಿಕ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಧ್ಯಪ್ರವೇಶಿಸುವ ಮಿತಿಗಳೇನು ಅಂತ ಹೇಳ್ಬೋದಾ?
1: ಹೌದು, ಈಗಾಗಲೇ ಹೇಳಿದಂಗೆ ದೇಶ ಪ್ರತಿ ದೇಶಕ್ಕೂ ಅದರ ಸಾರ್ವಭೌಮತ್ವ ಬಹಳ ಮುಖ್ಯ ಆಗಿರುತ್ತೆ. ಹಾಗಿರುವಾಗ ಬಹಳ ಸುಲಭವಾಗಿ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದರಲ್ಲಿ ತಲೆ ಹಾಕೋದಿಲ್ಲ, ಪ್ರವೇಶನೂ ಮಾಡೋದಿಲ್ಲ. ಯಾವುದೇ ದೇಶ ತನ್ನ ಕಾನೂನು ವ್ಯವಸ್ಥೆ ಸದೃಢವಾಗಿದೆ, ಅದ್ರ ಮೂಲಕ ಅವರ ಪ್ರಕರಣಗಳನ್ನ ಅವ್ರು ನಿರ್ವಹಿಸ್ಕೋತಾರೆ ಅಂತ ಆದಾಗ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಆದ್ರೂ ಕೂಡ ಏನಾದ್ರೂ ಬಹಳ ಗಂಭೀರ ಅಪರಾಧಗಳು ನಡೀತಾ ಇದೆ, ಒಂದು ಜನಾಂಗವನ್ನೇ ಒಂದು ಇಡೀ ಜನಾಂಗವನ್ನ ಅಥವಾ ಒಂದು ಜೆಂಡರ್ ಅನ್ನ ಹೊರಡುತ್ತಾ ಇದಾರೆ, ದೂರ ಮಾಡ್ತಾ ಇದಾರೆ, ಆ ರೀತಿ ಗಂಭೀರ ಅಪರಾಧಗಳು ಆಗ್ತಾ ಇದೆ ಅನ್ನೋವಾಗ ಅವರು
0: ಮಧ್ಯಪ್ರವೇಶ ಮಾಡಬಹುದು
1: ಮಾಡಬಹುದಾಗಿರುತ್ತೆ.
0: ಹಾಗಾದ್ರೆ ಈಗ ಯುದ್ಧದ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳನ್ನ ಅಂತಾರಾಷ್ಟ್ರೀಯ ಕಾನೂನುಗಳು ಹೇಗೆ ಗಂಭೀರವಾಗಿ ಪರಿಗಣಿಸುತ್ತೆ?
1: ಬಹಳ ಮುಖ್ಯ ಪ್ರಶ್ನೆ. ಹಿಂದಿನ ಕಾಲದಲ್ಲೂ ನೋಡೋದಾದ್ರೆ ಯುದ್ಧಗಳು ಆಗುವಾಗ ಹೌದು ಸೈನಿಕರಾಗಿರ್ಬೋದು ಲೀಡರ್ಸ್ ಎಷ್ಟೋ ಪ್ರಾಣಗಳನ್ನ ಕಳ್ಕೋತಾರೆ, ಬಟ್ ರೆಕಗ್ನೈಸ್ ಆಗದೆ ಇರುವಂತ ಸಂತ್ರಸ್ತರು ಅಂದ್ರೆ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳಾಗಿರ್ತಾರೆ.
0: ನಿಜ, ಅವರೇ ಬಹಳ ಶೋಷಿತರಾಗಿರ್ತಾರೆ.
1: ಹೌದು, ಯುದ್ಧಗಳಾದಾಗ್ಲೂ ಸಹ ಮಹಿಳೆಯರ ಮೇಲೆ ಬೇರೆ ಬೇರೆ ರೀತಿಯ ಅಪರಾಧಗಳಾಗ್ತಾ ಇರುತ್ತೆ, ಲೈಂಗಿಕ ಅಪರಾಧಗಳು ಕೂಡ ಆಗ್ತಾರೆ, ಅತ್ಯಾಚಾರ ನಡೀತಾ ಇರುತ್ತೆ, ಬಲವಂತವಾಗಿ ಅವ್ರನ್ನ ಮದುವೆ ಆಗುವಂತದ್ದಾಗಿರ್ಬೋದು, ಅವ್ರನ್ನ ಗರ್ಭಧಾರಣೆ ಮಾಡುವಂತದ್ದಾಗಿರ್ಬೋದು, ಈ ಎಲ್ಲಾ ಕೃತ್ಯಗಳು ಕೂಡ ನಡೀತಾ ಇರುತ್ತೆ ಯುದ್ಧಗಳಾದಾಗ. ಈ ಹಿಂದೆ ಅದನ್ನ ಬರೀ ವೈಯಕ್ತಿಕ ಕೃತ್ಯಗಳಾಗಿ ನೋಡ್ತಾ ಇದ್ರು, ಅಂದ್ರೆ ಒಂದು ಮಹಿಳೆ ವಿರುದ್ಧ ಆಗಿದೆ ಅಂತ. ಈಗ ಅದನ್ನ ಬಿಟ್ಟು ಇದು ಇಡೀ ಅಂತಾರಾಷ್ಟ್ರೀಯ ಯುದ್ಧ ಅಪರಾಧ ಅಂತ ಅದನ್ನ ಗುರುತಿಸ್ತಾ ಇದ್ದಾರೆ. ಸೆಪರೇಟ್ ಅಪರಾಧವಾಗಿ ಅದನ್ನ ಗುರುತಿಸೋದ್ರಿಂದ ಇನ್ನಷ್ಟು ಬಲಿಷ್ಠತೆ ಬಂದಿದೆ. ಸೊ ಆಗ ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಥವಾ ಯುದ್ಧ ಅಪರಾಧಗಳಾಗ್ತಾ ಇದೆ ಅಂದ್ರೆ ಅದು ಅವರ ಜೀವನ ಮತ್ತು ಘನತೆಯ ವಿರುದ್ಧದ ಅಪರಾಧಗಳು ಅಂತ ಗುರುತಿಸಿ ಅದಕ್ಕೂ ಕೂಡ ಕಠಿಣವಾಗಿ
0: ಶಿಕ್ಷೆಯನ್ನು ನೀಡುತ್ತಾರೆ.
1: ಇದೆ,
0: ಆದ್ರೆ ಈಗ ಸದಸ್ಯ ರಾಷ್ಟ್ರ ಅಲ್ಲದೆ ಇದ್ದಾಗ ಕೂಡ ಈ ಒಂದು ಕಾನೂನು ಲಾಗು ಆಗುತ್ತಾ?
1: ನಾನು ಹೇಳಿದ ಸಂದರ್ಭಗಳಲ್ಲಿ ಯಾವಾಗ ಗಂಭೀರ ಅಪರಾಧಗಳಾಗಿ ಅಲ್ಲಿ ಪರಿಹಾರ ಆಗ್ತಾ ಇಲ್ಲ, ಆಗ ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ತು ತಲೆ ಹಾಕ್ಬೋದು, ಮತ್ತೆ ಅದೇ ದೇಶದ ಪ್ರಜೆಗಳು ಮಾಡ್ತಾ ಇದ್ರೆ ಆಗ ಕೂಡ ಬರ್ಬೋದಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ICC ಕೂಡ ಅದರ ಕವರ್ ಅನ್ನ ವಿಸ್ತರಿಸಿ ಈ ರೀತಿ ಪ್ರಕರಣಗಳಲ್ಲೂ ಕೂಡ ಹಸ್ತಕ್ಷೇಪ
0: ಮಾಡಬಹುದು. ಸರಿ ಸರಿ, ಈಗ ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ಅಲ್ವಾ, ಇದು ಕೇವಲ ಸಾಂಕೇತಿಕವಾಗಿ ಉಳಿದಿದೆಯಾ ಅಥವಾ ನಿಜವಾಗಿಯೂ ಇದರಿಂದ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ, ಬದಲಾವಣೆ ತರುವುದಕ್ಕೆ ಸಾಧ್ಯ ಆಗ್ತಾ ಇದೆಯಾ?
1: ಸಾಂಕೇತಿಕವಾಗಿ ಅನ್ನೋ ಹೇಳೋದಾದ್ರೆ ಪವರ್ಫುಲ್ ಮೆಸೇಜ್ ಸಂದೇಶವನ್ನಂತೂ ಸಾರ್ತಾ ಇದೆ, ಅದು ಜೊತೆಗೆ ಇಲ್ಲಿಗೂ ಇದು ಪ್ರಸ್ತುತ 1998 ಅಲ್ಲಿ ಬಂದಿದ್ರು ಕೂಡ ನಾವು ಯುದ್ಧಗಳು ಈಗ್ಲೂ ಡೈರೆಕ್ಟ್ ಯುದ್ಧ ಅಂತ ಹೇಳ್ತಿದ್ರು, ಕಾನ್ಫ್ಲಿಕ್ಟ್ಗಳು ನಡೀತಾನೆ ಇದೆ ದೇಶಗಳ ಮಧ್ಯೆ ಆಗಿರ್ಬೋದು, ಅಪರಾಧಗಳು ಈಗಂತೂ ಸೈಬರ್ ವಾರ್ಫೇರ್ ಅಂತ ವಿವಿಧ ರೂಪಗಳಲ್ಲಿ ಇನ್ನೂ ಈ ರೀತಿ
0: ಬೇರೆ ಬೇರೆ ರೀತಿಯ ಅಪರಾಧಗಳು.
1: ಅದಕ್ಕೆ ಇದ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತಂದ್ರೆ ICC ಅಂತಹ ಸಂಸ್ಥೆಗಳು ಇವತ್ತು ಬಹಳ ಪ್ರಸ್ತುತ. ಸೊ ಅದರಿಂದ ಬರೀ ಅದೇನು ಸಂಕೇತವಾಗಿ ಉಳಿದಿಲ್ಲ, ಆದ್ರೆ ಪ್ರತಿ ವರ್ಷ ಇದನ್ನ ಆಚರಣೆ ಮಾಡೋದ್ರಿಂದ ಅದರ ಮೌಲ್ಯಗಳು ಇನ್ನಷ್ಟು ಹೆಚ್ಚಾಗಿ ನಮ್ಗೆ ಮನವರಿಕೆ ಆಗ್ತಾ ಇರತ್ತೆ. ಮತ್ತೆ ಇದ್ರ ಬಗ್ಗೆ ಅರಿವು ತಿಳ್ಕೊಳ್ಳೋದ್ರಿಂದ ಹೌದು ಈ ವ್ಯವಸ್ಥೆಗಳು ಇದೆ, ಯಾಕೆ ಅಪರಾಧಗಳನ್ನ ತಡಿಬೇಕು, ಸಂತ್ರಸ್ತರನ್ನ ಹೇಗೆ ರಕ್ಷಿಸಬೇಕು ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಳೋದಕ್ಕೂ ಕೂಡ ಇದೊಂದು ಅವಕಾಶ ಆಗಿರುತ್ತೆ.
0: ಈ ದಿನದ ಮುಖಾಂತರ ಅದು ಜನರಿಗೆ ಮನವರಿಕೆ ಆಗುತ್ತೆ.
1: ಹೌದು
0: ಅಲ್ವಾ? ಹಾಗಾದ್ರೆ ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎದುರಿಸಬಹುದಾದ ಅತಿ ದೊಡ್ಡ ಸವಾಲು ಅಂತ ನೀವು ನೋಡುದಾದ್ರೆ ಯಾವುದನ್ನ ಹೇಳ್ಬೋದು?
1: ಒಂದು ಈ ಆಗ್ಲಿಂದ ಪದೇ ಪದೇ ಇದನ್ನ ಹೇಳ್ತಾ ಇದ್ದೀನಿ ಅನ್ಸಿದ್ರು ಕೂಡ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳು ಅಥವಾ ಕಾನೂನುಗಳು ಪರಿಣಾಮಕಾರಿಯಾಗಿರ್ಬೇಕು ಅಂದ್ರೆ ಪ್ರತಿ ದೇಶ ರಾಷ್ಟ್ರಗಳು ಅದನ್ನ ಅಳವಡಿಸ್ಕೋಬೇಕಾಗಿರತ್ತೆ. ಸೊ ಎಲ್ಲರಿಗೂ ಸಮಾನವಾಗಿರುವಂತಹ ಪ್ರೊಸೀಜರ್ಸ್ ಇರುವ ಫೇರ್ ಆಗಿರ್ಬೇಕು, ಆ ಪ್ರಸ್ತುತತೆ ಬರಬೇಕು, ಆಗ್ಲೇ ದೇಶಗಳು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕಾಗತ್ತೆ. ಸೊ ಅದು ಆ ವ್ಯವಸ್ಥೆ ಬರ್ಬೇಕಾಗಿರತ್ತೆ. ಅದ್ರ ಜೊತೆಗೆ ಇನ್ನೂ ಹೊಸದಾಗಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸೈಬರ್ ಕ್ರೈಮ್ಗಳಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಹೊಸ ಹೊಸ ಅಪರಾಧಗಳು ಬರ್ತಾ ಇರುತ್ತೆ. ಸೊ ಅದರ ಗತಿಗೆ ಈ ವ್ಯವಸ್ಥೆಗಳು ಕೂಡ ಬೆಳವಣಿಗೆ ಆಗ್ತಾ ಹೋಗ್ಬೇಕು.
0: ಈಗ
1: ಒಂದು ಅಪರಾಧಿ ಎದುರಿಗೆ ಇದ್ದಾರೆ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದು ಬಹಳ ಸುಲಭ, ಅದೇ ಸೈಬರ್ ನಡೆಸ್ತಾ ಇದಾರೆ ಒಂದು ಇಡೀ ಭದ್ರತಾ ವ್ಯವಸ್ಥೆಯನ್ನೇ ಅದು ಕಡೆಗಣಿಸಬಹುದು, ಧ್ವಂಸ ಮಾಡುವಂತ ಶಕ್ತಿ ಇದೆ. ಸೊ ಆಗ ಒಂದು ಸ್ಕ್ರೀನ್ ಹಿಂದೆ ಇರುವಂತಹ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡಕ್ಕೂ ಕೂಡ ಬಹಳ ಕಷ್ಟ. ಸೊ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ತಾ ಹೋಗ್ಬೇಕು. ಅದಕ್ಕೂ ಕೂಡ ಇನ್ನು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ, ಇನ್ನಷ್ಟು ರಕ್ಷಣೆ ಹೇಗೆ ಕೊಡಬಹುದು ಸಂತ್ರಸ್ತರಿಗೆ, ಅಥವಾ ಕೆಲವೊಮ್ಮೆ ಈ ರಾಜಕೀಯ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ಎಷ್ಟು ರಾಷ್ಟ್ರಗಳು ಪ್ರಬಲ ರಾಷ್ಟ್ರಗಳು ಕೂಡ ನಾವು ಈ ಸಂಸ್ಥೆಗೆ ಒಳಪಡಲ್ಲ ಅಥವಾ ಬೇಡ ಅಂತ ಸಪೋರ್ಟ್ ಸಹಕಾರ ನೀಡಲ್ಲ ಅನ್ನೋವಂತಹ ಕೂಡ ಚಾಲೆಂಜಸ್ ಈ ಸವಾಲುಗಳು ಇದೆ. ಸೊ ಇದನ್ನೆಲ್ಲ ಎದುರಿಸ್ತಾ ಇನ್ನಷ್ಟು ಹೇಗೆ ಅದನ್ನ ಸದೃಢಗೊಳಿಸಬಹುದು ಅಂತ ಆಗಾಗ ಆಲೋಚನೆಗಳು ಮಾಡ್ತಾ ಎಲ್ಲ ರಾಷ್ಟ್ರಗಳನ್ನು
0: ಕೂಡಿಸಿಕೊಂಡು
1: ಹೌದು
0: ಹೋಗ್ಬೇಕು. ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಅಪರಾಧಿಗಳು ಅಪ್ಡೇಟ್ ಆದ ಹೋದ ಹಾಗೆ ಈ ನ್ಯಾಯಾಂಗ ವ್ಯವಸ್ಥೆ, ಅಂತಾರಾಷ್ಟ್ರೀಯ ನ್ಯಾಯಾಂಗ ಕಾನೂನು ಏನಿದೆ ಅದು ಕೂಡ ಅಪ್ಡೇಟ್ ಆಗ್ಬೇಕು ಅಲ್ವಾ? ಸೈಬರ್ ಕ್ರೈಮ್ ಇರ್ಬೋದು, AI ಮುಖಾಂತರ ನಡೀತಿರುವ ಕ್ರೈಮ್ಗಳಿರ್ಬೋದು, ಅವುಗಳನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಇವರು ಕೂಡ ಅಷ್ಟೇ ವೇಗಗತಿಯಲ್ಲಿ ತಮ್ಮ ಕಾನೂನು ವ್ಯವಸ್ಥೆಯನ್ನ ಬದಲಾವಣೆ ತರಬೇಕು, ಅಷ್ಟು ಏನು ಟೆಕ್ನಿಕಲಿ ಮುಂದುವರಿಬೇಕು. ಇನ್ನೊಂದು ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಮೇಡಮ್. ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಬದಲಾವಣೆ ತರಲು ನಾಗರಿಕ ಸಮಾಜ ಅಥವಾ ಸಾಮಾನ್ಯ ಜನರ ಪಾತ್ರ ಏನಾದರೂ ಇದೆಯಾ ಇದರಲ್ಲಿ?
1: ಯಾವುದೇ ಕಾನೂನು ವ್ಯವಸ್ಥೆ ಅಥವಾ ನ್ಯಾಯವನ್ನು ಪಡ್ಕೋಬೇಕು ಅಂತಂದ್ರೆ ಮೊದಲು ಪ್ರಾರಂಭ ಆಗದೆ ಅರಿವಿನಿಂದ. ಈ ರೀತಿ ಒಂದು ಕಾನೂನು ಇದೆ ಅಥವಾ ಒಂದು ವ್ಯವಸ್ಥೆ ಇದೆ ಅಂತ ಫಸ್ಟ್ ನಾವು ಜಾಗೃತಗೊಳ್ಬೇಕು. ಅದ್ರ ಬಗ್ಗೆ ನಾವು ಅರಿವು ತಿಳ್ಕೊಳ್ಳೋದಲ್ಲದೆ ಸಿಕ್ಕಿದವರಿಗೂ ಅದರ ಅರಿವನ್ನ ಮೂಡಿಸ್ಬೇಕು. ಅದಕ್ಕೆ ಈ ರೀತಿ ನಮ್ಮ ಕಾರ್ಯಕ್ರಮಗಳು ಬರ್ತಾನೆ ಇರ್ಬೇಕು, ಆಕಾಶವಾಣಿ ಅಂತ ಸಂಸ್ಥೆಗಳ ಮೂಲಕ ಆಗಿರ್ಬಹುದು, ಆನ್ ಗ್ರೌಂಡ್ ಹಲವಾರು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಕಾನೂನು ಅರಿವು ಮೂಡಿಸ್ತಾ ಇರ್ಬೇಕು. ನಮ್ಮ ರಾಜ್ಯ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ಮೂಲಕ ಕೂಡ ಕಾನೂನು ಅರಿವು ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇರ್ಬೇಕು. ಸೊ ಮೊದಲನೇ ಹೆಜ್ಜೆ ನಾಗರಿಕರು ಈ ಕಾನೂನುಗಳ ಬಗ್ಗೆ ತಿಳ್ಕೊಂಡು ಬೇರೆಯವರಿಗೂ ಅದರ ಅರಿವನ್ನು ಮೂಡಿಸೋದ್ರಿಂದ ನಾವು ಇನ್ನಷ್ಟು ಇದರಲ್ಲಿ ಭಾಗಿಯಾಗ್ಬೋದು. ಅಂಡ್ ಅಕಸ್ಮಾತ್ ಏನೋ ಒಂದು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ನಮ್ಮ ಹಕ್ಕುಗಳು ನಮ್ಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದಾಗ ಜನಸಾಮಾನ್ಯರ ಜೊತೆ ಸಂಸ್ಥೆಗಳು ಆ ಸಂಸ್ಥೆಗಳನ್ನ ನಡೆಸುವಂತಹ ನಾಯಕರು ಹಲವಾರು NGOಗಳು ಎಲ್ಲರೂ ಕೂಡಿ ಅದ್ರ ಬಗ್ಗೆ ಪ್ರೆಷರ್ ಅನ್ನ ಬಿಲ್ಡ್ ಮಾಡ್ಬೇಕು, ಒತ್ತಡ ಹೇರ್ಬೇಕಾಗಿರತ್ತೆ. ಆ ರೀತಿ ಮಾಡ್ಬೇಕಾದ್ರೆ ಏನೋ ಒಂದು ವಿಷಯ ನಡೀತಾ ಇದೆ, ಒಂದು ಸಂಘರ್ಷ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡಿ ಧ್ವನಿ ಹತ್ತಿದಾಗ ಈ ರೀತಿ ಅರಿವನ್ನ ತಗೊಂಡು ಆಗ ಇನ್ನಷ್ಟು ಈ ಅಂತಾರಾಷ್ಟ್ರೀಯ ಕಾನೂನುಗಳು ಆಗ್ಬೋದು, ಅದರಲ್ಲಿ ಬದಲಾವಣೆ ತರುವಂತದ್ದು ಸಾಧ್ಯ ಆಗತ್ತೆ. ಒಂದೇ ಉದಾಹರಣೆ ಕೊಡುವಂತದ್ದಾದ್ರೆ ಈ ಲ್ಯಾಂಡ್ ಮೈನ್ಗಳ ಬಳಕೆ ಹಲವಾರು ಸರಿ ನಡೀತಾ ಇತ್ತು, ಅದರಿಂದ ಎಷ್ಟು ಜೀವನ ಹಾನಿ ಆಗ್ತಾ ಇತ್ತು. ಇದರ ಬಳಕೆ ಮೇಲೆ ತಡೆ ತರಬೇಕು, ನಿಯಂತ್ರಣ ಮಾಡಲೇಬೇಕು ಅಂತ ಬಹಳಷ್ಟು ಸಂಘ ಸಂಸ್ಥೆಗಳು ಮತ್ತೆ ಜನರು ಸೇರಿ ಒತ್ತಡ ಹಾಕಿದಾಗ ಅದನ್ನ ಕೂಡ ಈ ಅಂತಾರಾಷ್ಟ್ರೀಯ ಕಾನೂನು ಒಳಗಡೆ ಅಳವಡಿಸ್ಕೊಳ್ಳಾಯ್ತು. ಈ ರೀತಿ ನಮ್ಗಾಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ನಾವು ಅರಿವನ್ನ ಮೂಡಿಸ್ಕೊಂಡು ಅದ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ನಾವು ಸದೃಢರಾಗ್ಬೇಕು.
0: ಧ್ವನಿ ಎತ್ತಿದಾಗ ಮಾತ್ರ ಅದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ ಇಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಆ ಮಟ್ಟಿ ಅಂದ್ರೆ ಅಷ್ಟು ದೊಡ್ಡ ಅಪರಾಧಗಳು ನಡೆದಾಗ
1: ಇದು ನಮ್ಮ ದೈನಂದಿನ ಕಾನೂನು ಸಮಸ್ಯೆಗಳಿಗೂ ಅಳವಡಿಕೆ ಆಗತ್ತೆ. ಇದೇ ಮೆಸೇಜ್, ಪ್ರತಿಯೊಬ್ಬರು ಕಾನೂನು ಅರಿವನ್ನ ತಿಳ್ಕೋಬೇಕು, ಬೇರೆಯವ್ರಿಗೂ ಹಂಚಬೇಕು, ನಮ್ಮ ಕಾನೂನು ಹಕ್ಕುಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಸದೃಢರಾಗ್ಬೇಕು.
0: ಇನ್ನೊಬ್ರು ಮಾಡ್ಲಿ ಅಂತ ಕಾಯ್ತಾ ಕೂರ್ಬಾರ್ದು ಅಲ್ವಾ?
1: ಹೌದು, ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದಾಗ್ಲೇ ಏನಾದ್ರೂ ಒಂದು ಬದಲಾವಣೆಗೆ
0: ತರೋದಕ್ಕೆ ಸಾಧ್ಯ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಗ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಮುಂದಿನ ಭಾಗದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅದರ ಕುರಿತಾಗಿ ಒಂದು ಚೂರು ಮಾತಾಡೋಣ. ಲೈನ್ಲೇರಿ ಮೇಡಮ್ ಕೇಳಿ. ಟೈಗರ್ ನಾಗೇಶ್ವರ ರಾವ್ ಚಿತ್ರದ ಗೀತೆಯನ್ನ MR ಅಭಿಷೇಕ್ ಅವರ ಧ್ವನಿಯಲ್ಲಿ, ರಘು ನಿಡುವಳ್ಳಿ ಅವರ ಸಾಹಿತ್ಯ ಸಂಗೀತ, GV ಪ್ರಕಾಶ್ ಕುಮಾರ್.

0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯದ ದಿನದ ಕುರಿತಾಗಿ ಶಿರೀಷಾ ಬಿ ರೆಡ್ಡಿ ಅವರೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದ್ದೀವಿ. ಮೇಡಮ್
1: ನಮಸ್ಕಾರ. ಹೇಳಿ.
0: ಹಾಂ ನಮಸ್ತೆ ಮೇಡಮ್. ಇಷ್ಟೊತ್ತು ನೀವು ಹೇಳಿದ್ರಿ ನ್ಯಾಯ ಅನ್ನೋದನ್ನ ಒಕ್ಕೂರಿನಿಂದ ನಾವು ಕೇಳಿದಾಗ ಖಂಡಿತ ಅದು ನಮಗೆ ಲಭಿಸುತ್ತೆ ಅಂತ.
1: ಹೌದು ಎಲ್ಲರೂ
0: ಹೇಳಿ ಮ್ಯಾಮ್.
1: ಅದೇ ಪ್ರತಿಯೊಬ್ರು ಅವರ ಹಕ್ಕುಗಳನ್ನ ತಿಳ್ಕೊಂಡು ಅದನ್ನ ಸದೃಢರಾಗಿ ಅವರು ಅದನ್ನ ಕೇಳ್ಬೇಕಾಗಿರತ್ತೆ. ಆಗ್ಲೇ ನ್ಯಾಯ ಪಡೆಯೋದಕ್ಕೂ

0: ಕೂಡ ಅವಕಾಶ ಆಗುತ್ತೆ.
1: ಹಾಗೆ ಈಗ ಕಾನೂನುಗಳು ಅಂದ್ರೆ ಕಠಿಣ ಕಾನೂನುಗಳಿಗಿಂತ ಹೆಚ್ಚಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಅಪರಾಧ ತಡೆಯಲು ಹೆಚ್ಚು ಪರಿಣಾಮಕಾರಿಯಾಗತ್ತೆ ಅಂತ ನೀವು ನಿಮ್ಗನ್ಸತ್ತಾ?
0: ಒಂದು ಹೆಚ್ಚು ಪರಿಣಾಮಕಾರಿ ಇನ್ನೊಂದಲ್ಲ ಅಂತ ಹೇಳೋದಕ್ಕಾಗಲ್ಲ, ಎರಡೂ ಬಹಳ ಮುಖ್ಯ ಅನ್ನೋದು ನನ್ನ ನಿಲುವು. ಯಾಕಂದ್ರೆ ಈಗ ಕಠಿಣ ಕಾನೂನು ವ್ಯವಸ್ಥೆ ಇರಬೇಕು ಮತ್ತು ಶಿಕ್ಷೆಗಳು ಕೂಡ ಇರಬೇಕು. ಅದು ಒಂದ್ ರೀತಿ ಹೌದು, ಈ ರೀತಿ ಅಪರಾಧ ನಾವೇನಾದ್ರೂ ಮಾಡ್ಬೇಕು ಅಂತ ಮಾಡ್ತೀವಿ ಅನ್ನೋ ಯೋಚನೆ ಇದ್ರೂ ಕೂಡ ಭಯನ್ನ ಮೂಡುತ್ತೆ. ಇಷ್ಟು ಕಠಿಣ ಶಿಕ್ಷೆ ಇದೆ, ಅದನ್ನ ಜಾರಿ ಕೂಡ ತರುವಂತಹ ವ್ಯವಸ್ಥೆ ಕೂಡ ಬೇಕು. ಬರೀ ಕಾನೂನು ಕಾಗದದ ಮೇಲೆ ಶಿಕ್ಷೆಯನ್ನ ಇಟ್ಟರೆ ಸಾಕಾಗೋದಿಲ್ಲ. ಬಟ್ ಅದ್ರ ಜೊತೆಗೆ ಅದ್ರ ಬಗ್ಗೆ ಅರಿವು ಕೂಡ ಇರ್ಬೇಕು, ಜಾಗೃತಿ ಮೂಡಿಸೋದು ಕೂಡ ಸಮಾನವಾಗಿ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಬರೀ ಶಿಕ್ಷೆ ಇದೆ ಅಂದ್ ಮಾತ್ರಕ್ಕೆ ಇವತ್ತಿಗೂ ಎಷ್ಟೋ ಅಪರಾಧಗಳು ನಡೀತಾನೆ ಇದೆ ಭಾರತದಲ್ಲೇ, ಮಹಿಳೆಯರ ವಿರುದ್ಧ, ಮಕ್ಕಳ ವಿರುದ್ಧ, ಇನ್ನು ಹಲವಾರು
1: ದೌರ್ಜನ್ಯಗಳು
0: ಶಿಕ್ಷೆ ಇದ್ರೂ ಕೂಡ ನಡೀತಾ ಇದೆ. ಬರೀ ಶಿಕ್ಷೆ ಬಗ್ಗೆ ತಿಳಿದಿದ್ರೆ ಸಾಕಾಗೋದಿಲ್ಲ, ಒಂದು ಆ ವ್ಯವಸ್ಥೆ ಇರಬೇಕು ಅದನ್ನ ಜಾರಿ ತರೋದಕ್ಕೆ, ಇನ್ನೊಂದು ಸಮಾಜದಲ್ಲೂ ಕೂಡ ಸುಧಾರಣೆ ಆಗ್ತಾ ಇರ್ಬೇಕು. ಈ ಅಪರಾಧಗಳ ಮೂಲ ಕಾರಣ ಏನು, ಯಾವ ಕಾರಣದಿಂದ ಈ ಅಪರಾಧಗಳು ಹೆಚ್ಚಾಗ್ತಾ ಇದಾವೆ? ಈಗ ಸೈಬರ್ ಸೆಕ್ಯೂರಿಟಿ ಅನ್ನೋದಾದ್ರೆ ನಾವು ಹೇಗೆ ಜಾಗೃತರಾಗಬಹುದು, ಏನೇನು ರಕ್ಷಣೆಗಳನ್ನ ನಮ್ ಕಡೆಯಿಂದ ನಾವು ತಗೋಬಹುದು, ಅದ್ರ ಕೂಡ ಜಾಗೃತಿ ಕೂಡ ಮೂಡಿಸಬೇಕಾಗಿರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಕಡೆ ನಾವು ಶಿಕ್ಷೆ ಎಷ್ಟು ಮುಖ್ಯ ಅದ್ ಬಗ್ಗೆ ಗಮನ ಹರಿಸ್ಬೇಕು, ಇನ್ನೊಂದು ಕಡೆ ಆ ಸಮಸ್ಯೆಯನ್ನ ಮೂಲದಿಂದ ತಡೆಯೋದು ಹೇಗೆ ಅನ್ನೋದಕ್ಕೆ ಜಾಗೃತತೆ ಮೂಡಿಸೋದು ಬಹಳ ಮುಖ್ಯ ಆಗಿರುತ್ತೆ. ಮತ್ತೆ ಬರೀ ಒಂದು ವಿಷಯದ ಬಗ್ಗೆ ಅಲ್ದಿರ ಎಲ್ಲವೂ ನಮ್ಮ ಸಮಸ್ಯೆಗಳೇ, ನಾವು ಸಮಾಜವಾಗಿ ಜವಾಬ್ದಾರಿ ತಗೋಬೇಕು ಅನ್ನೋ ಆಲೋಚನೆಯಿಂದ ನಾವು ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗ್ಬೇಕು. ಸೊ ಬರೀ ನನಗೇನಾದ್ರೂ ತೊಂದರೆ ಆಗತ್ತೆ ಅಂತ ಮಾತ್ರ ಅನ್ನೋದಲ್ದೆ ಎಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇರುವಂತ ವಿಚಾರಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅರಿವನ್ನ ತಿಳ್ಕೊತಾ ಅದ್ರ ಬಗ್ಗೆ ಏನ್ ಕಾನೂನಿದೆ, ಇನ್ನ ಹೇಗೆ ಸುಧಾರಣೆ ಮಾಡ್ಬೋದು, ಸಾರ್ವಜನಿಕರಾಗಿ ನಮ್ಮ ಹಕ್ಕುಗಳೇನಿದೆ ಅದನ್ನ ಎಲ್ಲಿ ಪ್ರಶ್ನೆ ಮಾಡ್ಬೋದು ಅಂತ, ಯಾವ ಕರೆಕ್ಟ್ ದಾರಿ ಮೂಲಕ ಅದನ್ನ ನಾವು ಪಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊತಾ ಅದ್ರ ಕಡೆ ನಾವು ಗಮನ ಹರಿಸಬೇಕಾಗಿರತ್ತೆ.
1: ತುಂಬಾ ಸತ್ಯವಾದ ಮಾತನ್ನ ಹೇಳಿದ್ರಿ, ಬಹುಜನ ಹಿತಾಯ ಬಹುಜನ ಸುಖಾಯ ಅಲ್ವಾ? ಇವತ್ತು ಅಂತಾರಾಷ್ಟ್ರೀಯ ನ್ಯಾಯದ ದಿನದ ಕುರಿತಾಗಿ ಇಷ್ಟೊತ್ತು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೇಗೆ ನ್ಯಾಯ ನಮ್ಮನ್ನ ಕಾಪಾಡುತ್ತೆ, ಹಾಗೆ ಅಂತಾರಾಷ್ಟ್ರೀಯ ಕಾನೂನಿನ ಸಂಸ್ಥೆಯ ಸದಸ್ಯ ಆಗದಿದ್ರೂ ಆ ಒಂದು ದೇಶ ಗಂಭೀರವಾದ ಅಪರಾಧಗಳು ಇದ್ದಾಗ ಖಂಡಿತ ಅಂತಾರಾಷ್ಟ್ರೀಯ ಕಾನೂನು ಅವರ ಸಹಾಯಕ್ಕೆ ಧಾವಿಸುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಮೇಡಮ್. ಧನ್ಯವಾದಗಳು ಇಷ್ಟು ಹೊತ್ತು. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ. ನಮ್ಮ ಕೇಳುಗರು ಕೂಡ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ, ಶುಭಾಶಯಗಳನ್ನ ತಿಳಿಸಿದ್ದಾರೆ ನಿಮಗೆ. ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿ. ಧನ್ಯವಾದ ಮ್ಯಾಮ್. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ವಕೀಲೆ ಮತ್ತು ನ್ಯಾಯ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಶಿರೀಷಾ ಬಿ ರೆಡ್ಡಿ ಅವರೊಂದಿಗಿನ ದೂರವಾಣಿ ಸಂದರ್ಶನ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರ್ತಾ ಇದೆ ಚಿಕ್ಕಯಜಮಾನ್ರು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ. 9:52 ಹತ್ತು ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 10:02 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಭೇಟಿಯಾಗೋಣ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
5: ನೀ ಬಂದು ನಿಂತಾಗ ನಿಂತು ನೀನಾಗ
6: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
4: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
6: ಹಳೆಯ ಬಂಗಾರದ ಗೀತೆಗಳು,
4: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
6: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
4: ಹಾಗೂ ಸಂಜೆ 5:02.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಭಾರತೀಯ ನೌಕಾಪಡೆಯು ಈ ತಿಂಗಳ 20-23 ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ಆಪರೇಷನ್ ಸದರ್ನ್ ರೆಡಿನೆಸ್ 26-2 ಅನ್ನು ಆಯೋಜಿಸಲಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿನ್ನೆಯಿಂದ ತೆರೆದಿದ್ದು, ಇಂದು ಕರ್ಕಾಟಕ ಮಾಸದ ಮೊದಲ ದಿನದ ಅಂಗವಾಗಿ ಬೆಳಿಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆಗಳು ಹಾಗೂ ನಿತ್ಯ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ. ಈ ಪೂಜೆಗಳು ಇದೇ 21 ದೇವಸ್ಥಾನ ಮುಚ್ಚುವವರೆಗೆ ಮುಂದುವರಿಯಲಿದೆ. ಹಾಲಿ ನಡೆಯುತ್ತಿರುವ ವಿಶೇಷ ತೀವ್ರ ಸಮಗ್ರ ಪರಿಷ್ಕರಣೆ 2026 ಮನೆ ಮನೆಗೆ ಭೇಟಿ ನೀಡುವ ಕಾರ್ಯದ ಅವಧಿಯನ್ನು ಚುನಾವಣಾ ಆಯೋಗ 8 ವಿಸ್ತರಿಸಿದೆ. ಈ ಹಿಂದೆ ಗಣತಿ ನಮೂನೆ ಸಲ್ಲಿಕೆಗೆ ಇದೇ 29 ಕೊನೆಯ ದಿನವಾಗಿತ್ತು. ಸಾರ್ವಜನಿಕರಿಂದ ಬಂದ ಮನವಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯ ಮತದಾರರಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಆಯೋಗ ಗಡುವನ್ನು ವಿಸ್ತರಿಸಿದೆ. ಬೆಂಗಳೂರು ಉತ್ತರ ನಗರಪಾಲಿಕೆಯ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನ ಕಾರ್ಯಕ್ರಮ ಮತ್ತು ನ್ಯಾಯಾಂಗ ಬಡಾವಣೆಯಲ್ಲಿನ ರೈಲ್ವೆ ಕೆಳಸೇತುವೆ ಪ್ರದೇಶದಲ್ಲಿ ವಿಶೇಷ ಸ್ವಚ್ಛತಾ ಮತ್ತು ಸೌಂದರ್ಯೀಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇಶದಲ್ಲಿ ಹಾಕಿಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಅಧಿಕಾರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜರೂರ್ ಸುನಿಯೇ ಶಾಮ್ ಚಾರ್.

0: ಸಮಯ 10:04 ಆಗಿದೆ. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ನಮ್ಮೆಲ್ಲ ಕೇಳುಗರು ಅವರ ಬೆಳಗ್ಗಿನ ಕೆಲಸಗಳನ್ನು ಮುಗಿಸಿ ಈ ಸಮಯಕ್ಕಾಗಿ ಕಾದುಕೊಳ್ತಿರ್ತಾರೆ ಅಂತ ಖಂಡಿತ ಗೊತ್ತಿದೆ. 9-10 ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ರಿ. ಈಗ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮ. ಇವತ್ತು ಮೊದಲಿಗೆ ಕೇಳೋಣ ವೀರಕೇಸರಿ ಚಿತ್ರದ ಗೀತೆಯನ್ನು. ಘಂಟಸಾಲ ಅವರ ಧ್ವನಿಯಲ್ಲಿ, ಕೋರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ, ಘಂಟಸಾಲ ಅವರ ಸಂಗೀತವಿರುವಂತಹ ಈ ಗೀತೆ.
1: Mm-hmm.

ಸಮಯ 10:12 ಈಗಾಗಲೇ ಕೇಳುಗರು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ, ಹಾಡುಗಳು ಸುಮಧುರವಾಗಿದೆ ಅಂತ. ಇನ್ನ 3/4 ಬಾಕಿ ಇದೆ ಹೋಲ್ಡ್ ಈಸ್ ಗೋಲ್ಡ್ ಮುಕ್ತಾಯಗೊಳ್ಳುವುದಕ್ಕೆ. ಸಂದೇಶಗಳನ್ನ ಕೊನೆಯಲ್ಲಿ ನೋಡೋಣ. ಈಗ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ, ಜಿ ಕೆ ವೆಂಕಟೇಶ್.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000

ತಪ್ಪಿದ ತಾಳ ಚಿತ್ರದ ಗೀತೆಯನ್ನ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ವಿಜಯ ಭಾಸ್ಕರ್. ಮುಂದಿನ ಗೀತೆ ಕೇಳೋಣ. ರತ್ನಮಂಜರಿ ಚಿತ್ರದಿಂದ ಜಿಕ್ಕಿಯವರ ಹಾಡುಗಾರಿಕೆಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ ಸಂಗೀತ ರಾಜನ್ನಾಗೇಂದ್ರ ಅವರದ್ದು.

ಮುಂದೆ ಕೇಳಿ ಗಂಧರ್ವಗಿರಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿಎಸ್ ಶೈಲಜಾ ಅವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್,

0: ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಖಂಡಿತ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತೆಗೆದುಕೊಳ್ಳೋಣ. ಮುಂದೆ ಕೇಳಿ ಇಂದಿನ ರಾಮಾಯಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯಾನಂದ ಅವರ ಸಂಗೀತ.

ಚಿತ್ರ ಉತ್ತರ ದಕ್ಷಿಣ. ನಮ್ಮ ಕೇಳುವರು ಕಳುಹಿಸಿದಂತಹ ಸಂದೇಶಗಳನ್ನು ನೋಡುವುದಾದರೆ ಹಳೆ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ವಿವಿಧ ಭಾರತಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೀಠ್ ಬೆಂಗಳೂರಿನಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಕಡಬ ಗುಬಿ ತಾಲೂಕು ತುಮಕೂರು ಜಿಲ್ಲೆ, ಮಂಗಳೇಶ ಸ್ವಾಮಿ ಮಂಗಳೂರಿನ ಮಂಗಳೇಶ ಸ್ವಾಮಿ ಹಾಗೂ ಮನೆಯವರು ಹೇಳ್ತಾರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಂಪಾದ ಗಾಳಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಹಳೆಯ ಸುಮಧುರವಾದ ಗೀತೆಗಳು ಮನಸ್ಸಿಗೆ ಆನಂದವನ್ನು ನೀಡಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೋಲ್ಡ್ ಈಸ್ ಗೋಲ್ಡ್ನಲ್ಲಿ ಜಾಸ್ತಿ ಬೆಲೆ ಇರುವ ಗೋಲ್ಡನ್ ಹಾಡುಗಳು ಸೂಪರ್ ಆಗಿ ಬರುತ್ತಿವೆ ಅಂತ KR ರಮೇಶ್ ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಯಾರಿವರು ಬೆಳೆ ಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಬಹಳ ಉದ್ದವಾದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕ್ಷಮಿಸಿ, ಅಷ್ಟು ಉದ್ದವಾದ ಸಂದೇಶವನ್ನು ಓದುವುದಕ್ಕೆ ಸಾಧ್ಯ ಇಲ್ಲ. ಸಂದೇಶಕ್ಕಾಗಿ ಧನ್ಯವಾದಗಳು. ಲೀಲಾ ಅಣ್ಣಿಗೇರಿಯಿಂದ, ಹಾಗೆ ಅರುಣಾ ಮೈತ್ರಿ ಜೇಸಿನಗರ ಪೋಸ್ಟ್ ಆಫೀಸಿನಿಂದ, ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳು ತುಂಬ ಮಧುರವಾಗಿತ್ತು, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಮತಾ ಮೇಘಾಧ್ರುವ ಕೇಶವಪುರ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ, ಹಾಡುಗಳು ಎಷ್ಟು ಕೇಳಿದರೂ ಬೇಸರ ಅನಿಸುವುದಿಲ್ಲ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೇಳುಗರು ನಲ್ಲೆ ಹಾಡುಗಳು ಹಾಡುಗಳ ಗುಚ್ಛ ಬಹಳ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಆದರೆ ಹೆಸರನ್ನು ಮಾತ್ರ ಅವರು ಬರೀತಾ ಇಲ್ಲ. ಚೆಲುವಾದ ಅರವಿಂದ ಎಸ್ ಜಾನಕಿಯವರ ಹಾಡು ಬಹಳ ಇಷ್ಟ ಆಯಿತು ಅಂತ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಮಾ ಅವರು ಸುಂಕದಕಟ್ಟೆಯಿಂದ, ಹಾಗೆ ಯಾರಿವರು ವೆಂಕಟೇಶ ಪಾಲಾದಿಯವರು, ಹಳೆಯ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಪ್ರಸಾರ ಮಾಡಿದ್ದಕ್ಕಾಗಿ ವಿವಿಧ ಭಾರತಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಇನ್ನು ನಮ್ಮ ಕೇಳುಗರು ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಸಾಹಿತ್ಯ ಅಂದರೆ ಏನು ಅಂತ ತಿಳಿಯೋಕೆ ಹಳೆಯ ಹಾಡುಗಳನ್ನು ಕೇಳಬೇಕು, ಸ್ವರ್ಣಯುಗದ ಹಾಡುಗಳವು ಅಂತ ಹೇಳ್ತಾ ಇದ್ದಾರೆ. ಮಧುರವಾದ ಹಾಡುಗಳು ಖುಷಿ ನೀಡಿದವು ಅಂತ ಚಿದಾನಂದ ಅವರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಕೊನೆಯ ಎರಡು ಗೀತೆಗಳಾಗಿ ಮೂಡಿ ಬರ್ತಾ ಇದೆ. ಒಂದು ಸಂದರ್ಭ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಗೌರಿ ಸುಂದರ್, ಸಂಗೀತ SP ಬಾಲಸುಬ್ರಹ್ಮಣ್ಯಂ. ಹಾಗೆ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಶುಭಮಂಗಳ ಚಿತ್ರದಿಂದ, SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, MN ವ್ಯಾಸರಾವ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿರುವಂತಹ ಗೀತೆ.

ಇದಾಗಿತ್ತು ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಹೇಮಾ ಅವರು ಮುಂದಿನ ಕಾರ್ಯಕ್ರಮ ನಡೆಸಿಕೊಡುವುದಕ್ಕಾಗಿ ಈಗಾಗಲೇ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಖುಷಿಯಾಗಿರಿ, ನಗ್ತಾ ಇರಿ, ಶುಭ ದಿನ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:11. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ಮಾತನಾಡಿ, ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು, 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರದೇಶಗಳಿಗೆ ಪ್ರವೇಶವನ್ನು ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದ ವಿಫಲವಾದ ಬಳಿಕ ಅಮೆರಿಕದ ಸೇನೆ ಕಳೆದ ರಾತ್ರಿ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿ ನಡೆಸಿದೆ. ಇದರೊಂದಿಗೆ ಇರಾನ್ ವಿರುದ್ಧ ಸತತ 6ನೇ ರಾತ್ರಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ನ್ಯಾಯವನ್ನು ಬೆಂಬಲಿಸಲು, ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ವಿಶ್ವದ ಶಾಂತಿ, ಭದ್ರತೆ ಮತ್ತು ಯೋಗಕ್ಷೇಮಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟಲು ಸಹಾಯ ಮಾಡಲು ಬಯಸುವ ಎಲ್ಲರನ್ನೂ ಒಗ್ಗೂಡಿಸಲು ಇಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ಆಚರಿಸಲಾಗುತ್ತಿದೆ. ಕೇರಳಂನಲ್ಲಿ ಇಂದಿನಿಂದ ರಾಮಾಯಣ ಮಾಸಾಚರಣೆ ಆರಂಭವಾಗಿದೆ. ಮಲಯಾಳಂ ಕ್ಯಾಲೆಂಡರ್ನ ಕರ್ಕಿಡಕಂ ಅಂದರೆ ಕರ್ಕಾಟಕ ಮಾಸವನ್ನು ಕೇರಳದಲ್ಲಿ ರಾಮಾಯಣ ಮಾಸ ಎಂದು ಆಚರಿಸಲಾಗುತ್ತದೆ. ಈ ಅವಧಿಯಲ್ಲಿ ಭಕ್ತರು ಆಧ್ಯಾತ್ಮಿಕ ಶಕ್ತಿ ಹಾಗೂ ಮಾನಸಿಕ ನೆಮ್ಮದಿಗಾಗಿ ರಾಮಾಯಣ ಪಾರಾಯಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈವರೆಗೆ 552,567 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರೈಲು ಅಪಘಾತದಲ್ಲಿ 3 ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ 4 ಜನರು ಸಾವನ್ನಪ್ಪಿದ್ದಾರೆ. ಅಜೀಂಗಂಜ್ ಕಟ್ವಾ ರೈಲು ಮಾರ್ಗದ ಕರ್ಣ ಸುವರ್ಣ ರೈಲು ನಿಲ್ದಾಣ ಮತ್ತು ಗೋವಿಂದಪುರ್ ಲೆವೆಲ್ ಕ್ರಾಸಿಂಗ್ ನಡುವೆ ಈ ದುರ್ಘಟನೆ ಸಂಭವಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 480 ಅಂಕಗಳ ಏರಿಕೆಯಾಗಿ 77,656,056 ತಲುಪಿದೆ. ನಿಫ್ಟಿ 125 ಅಂಕಗಳ ಏರಿಕೆಯಾಗಿ 24,201 ಅಂಕಗಳಿಗೆ ತಲುಪಿದೆ. ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳ ನಡುವೆ ಭಾನುವಾರ ರಾತ್ರಿ ನ್ಯೂಯಾರ್ಕ್ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:03 ಸೆಕೆಂಡುಗಳು.

0: ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಈ ಸಮಯದಲ್ಲಿ ಮೂಡಿಬರುವಂತಹ ಸಮಯ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡುಗಳು ನಿಮಗಾಗಿ. ಈ ದಿನದ ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕಲಾವಿದ ಕೇಳುಗರೆಲ್ಲರಿಗೂ ಮಧ್ಯಾಹ್ನದ ಪ್ರಸಾರಕ್ಕೆ ಸ್ವಾಗತ. ಇನ್ನೀಗ ಹೊಸ ಹಾಡು ಕಾರ್ಯಕ್ರಮದೊಂದಿಗೆ ಸೂಪರ್ ಹಿಟ್ ಗೀತೆಗಳ ಈ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬ್ರಾಟ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಿದ್ ಶ್ರೀರಾಮ್ ಅವರ ಧ್ವನಿ ಜೊತೆಗೆ ಲಹರಿ ಮಹೇಶ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಶಶಾಂಕ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕೇಳಿ ಬ್ರಾಟ್ ಚಿತ್ರದ ಹಾಡು.

ಕೇಳ್ತಾ ಇದ್ರಿ ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಇನ್ನೀಗ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತೆ ದನ ಕಾಯೋನು ಚಿತ್ರದ ಹಾಡು. ಇದಕ್ಕೂ ಮೊದಲು ನೀವು ಕೇಳಿದ್ದು ಏಕಲವ್ಯ ಹಾಗೂ ಟಗರು ಮತ್ತು ಬಡವ ರಾಸ್ಕಲ್ ಚಿತ್ರದ ಹಾಡುಗಳು.

ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಗೀತೆ ಲವ್ ಮಾಕ್ ಟೇಲ್ ಚಿತ್ರದ್ದು ಮೂರನೇ ಭಾಗ ಇದು, ಲವ್ ಮಾಕ್ ಟೇಲ್ 3. ವಿಜಯಪ್ರಕಾಶ್ ಅವರು ಹಾಡಿರುವಂಥದ್ದು, ರಾಘವೇಂದ್ರ ಅವರು ಗೀತೆನ ಬರೆದ್ರೆ ನಕುಲ್ ಅಭಯಂಕರ್ ಅವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

ಲಾ ಮಾಕ್ಟೇಲ್ ಚಿತ್ರದ ಈ ಒಂದು ಹಾಡಿನೊಂದಿಗೆ ಸೂಪರ್ ಹಿಟ್ ಕಾರ್ಯಕ್ರಮ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಗಂಟೆ 32:24 ಇನ್ನು ಮುಂದೆ ಕಲಾಭಾರತಿ ಕಾರ್ಯಕ್ರಮ ಮೂಡಿಬರುತ್ತೆ. ಕಲಾಭಾರತಿಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನದ ಕಲಾಭಾರತಿಯ ತಾರೆ ಯಾರು? ಇವರು ನಮ್ಮ ಕನ್ನಡದ ಪೈಲ್ವಾನ್. ಅಜಾನುಬಾಹು ದೇಹ, ಮಾತಲ್ಲಿ ತುಂಬಿರುವಂತಹ ಗತ್ತು, ಖಡಕ್ ಅಭಿನಯ ಎಲ್ಲವೂ ಕೂಡ ಇವರನ್ನು ಪೈಲ್ವಾನ್ ಮಾಡಿಬಿಟ್ಟಿತ್ತು. ಬರೀ ಚಿತ್ರರಂಗದಲ್ಲಷ್ಟೇ ಅವರು ಪೈಲ್ವಾನ್ ಆಗಿರಲಿಲ್ಲ, ನಿಜವಾಗಿಯೂ ನಿಜ ಜೀವನದಲ್ಲಿಯೂ ಕೂಡ ಅವರು ಕುಸ್ತಿಪಟು. ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದು ಆಗಿನ ಮೈಸೂರು ಮುಖ್ಯಮಂತ್ರಿಯವರಾದಂತಹ ಬಿಡಿ ಜತ್ತಿಯವರ ಹಸ್ತದಿಂದ ಬಹುಮಾನವನ್ನು ಪಡೆದಿದ್ದರು 1956. ನಮ್ಮ ಕನ್ನಡದ ಹೆಸರಾಂತ ನಟ, ನಿರ್ದೇಶಕ, ನಿರ್ಮಾಪಕರು ಒಬ್ಬರು ನಮ್ಮನ್ನು ಅಗಲಿದಂತಹ ದಿನ ಈ ದಿನ. ಅವರ ನೆನಪಿನಲ್ಲಿ ಸಾಗತ್ತೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಯಾರಿರಬಹುದು ನಮ್ಮ ಕನ್ನಡದ ಪೈಲ್ವಾನ್ ಗೊತ್ತಿದ್ದರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ಸಂಖ್ಯೆ 9483091029.

0: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು. ಕಟ್ಟಿನ ದಿನ ದಿನ ದಿನ ಕಟ್ಟಿನ ದಿನ ದಿನ ದಿನ ಕಟ್ಟಿನ ದಿನ ದಿನ ಕಟ್ಟಿನ ಟಪ್ಪು
0: ಹಾನಿ ಹಾನಿಗೂ.

ಹೌದು ಆತ್ಮೀಯ ಕೇಳುಗರೆ, ಈ ದಿನದ ನಮ್ಮ ಕಲಾಭಾರತೀಯ ತಾರೆ ಎಂ ಪಿ ಶಂಕರ್ ಅವರು, ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ಎಂ ಪಿ ಶಂಕರ್ ಅವರು. ಇವರು ರತ್ನಮಂಜರಿ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗದ ಪ್ರವೇಶವನ್ನು ಮಾಡ್ತಾರೆ. ಹಾಗೆಯೇ ಇವರು ಅಭಿನಯ ಮಾಡಿದಂತಹ ಕೊನೆಯ ಚಿತ್ರ ಅಂತ ಹೇಳಿದ್ರೆ ಕಲ್ಲರಳಿ ಹೂವಾಗಿ. ಶ್ರೇಷ್ಠ ಕಳನಟರಾಗಿ ಅವರು ಗುರುತಿಸ್ಕೊಂಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಹಾಗೆಯೇ ಗಿಡ್ಡೋದಾದ ಮತ್ತು ನಾರದ ವಿಜಯ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಮಾಂಸ ಪರ್ವತ ಗುರುಪಾದ ಅಂತ ಹೇಳಿದ್ರೆ ನಮ್ಮಲ್ಲಿ ನಗೆ ಮೂಡುತ್ತೆ ಅಲ್ವಾ. ಇನ್ನಷ್ಟು ಬಹಳಷ್ಟು ವಿಷಯಗಳು ಈ ಒಂದು ಪ್ರತಿಭೆಯ ಕುರಿತಾಗಿ ಮಾತನಾಡೋದು ಇದೆ. ಕೇಳ್ತಾ ಇರಿ ಕಲಾಭಾರತಿ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಹಾಗೆಯೇ ಮತ್ತೊಂದು ಪಾತ್ರ, ಇವರಿಗೆ ಬಹಳಷ್ಟು ಹೆಸರನ್ನು ತಂದುಕೊಟ್ಟಂತಹ ಪಾತ್ರ, ಈಗಲೂ ಕೂಡ ವೀರಬಾಹು ಯಾರು ಅಂತ ಹೇಳಿದ್ರೆ ಥಟ್ಟನೆ ನಮ್ಮ ಮನಸ್ಸಿಗೆ ಬರೋದು ಇದೇ ಎಂ ಪಿ ಶಂಕರ್ ಅವರು. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಅವರು ನೀಡಿರುವಂತಹ ಈ ಅಮೋಘ ನಟನೆ ನಮ್ಮ ಕನ್ನಡಿಗರು ಎಂದೂ ಕೂಡ ಮರೆಯುವ ಹಾಗೆ ಇಲ್ಲ. ಹಾಗೆಯೇ ಆ ಚಿತ್ರದ ಒಂದು ಹಾಡು ಕೂಡ ಕುಲದಲ್ಲಿ ಕೇಳ್ಯಾವುದು, ಒಂದು ರೀತಿ ಈ ಹಾಡು ಎಷ್ಟೊಂದು ಜನಪ್ರಿಯ ಅಂತ ಹೇಳಿದ್ರೆ ಯಾವುದೇ ಸಭೆ ಸಮಾರಂಭ ಇರಬಹುದು, ಎಲ್ಲ ಮುಗಿದ ನಂತರ ಆ ಒಂದು ಕಾರ್ಯಕ್ರಮ ಕೊನೆಯಾಯಿತು, ಯಾವುದೇ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈ ಒಂದು ಹಾಡು ಇಲ್ಲದೇ ಇದ್ದರೆ ಕೊನೆಯಾಗೋದೇ ಇಲ್ವೇನೋ ಅನ್ನುವಂತಹ ಒಂದು ವಾಡಿಕೆ ನಡ್ಕೊಂಡು ಬಂದುಬಿಟ್ಟಿದೆ. ಅಷ್ಟೊಂದು ಹಿಟ್ಟಾದಂತಹ ಹಾಡು ಇದು. ಎಂ ಪಿ ಶಂಕರ್ ಅವರ ಒಂದು ಅಮೋಘವಾದಂತಹ ಅಭಿನಯ ಈ ಒಂದು ಗೀತೆಯಲ್ಲಿದೆ. ಈಗ ಅದೇ ಗೀತೆ ನಿಮಗಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ ಎಐಎಸ್ಎಸ್ಎಂಎಸ್ ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.

ಎಂ.ಪಿ. ಶಂಕರ್ ಅವರು ಖಳನಟನಾಗಿ ತುಂಬಾ ಜನಪ್ರಿಯರಾಗಿದ್ದರು. ಹಾಗೆಯೇ ಪೈಲ್ವಾನ್ ಪಾತ್ರಗಳು ಕೂಡ ಅವರ ಪಾಲಿಗೆ ಸಿಗ್ತಾ ಇತ್ತು. ಯಾವುದಾದ್ರೂ ಒಂದು ಪೈಲ್ವಾನ್ ಪಾತ್ರ ಅಂತ ಹೇಳಿದ್ರೆ ಅದು ಎಂ.ಪಿ. ಶಂಕರ್ ಅವರ ಪಾಲಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವರು ಕೊಟ್ಟಂತಹ ಅಭಿನಯ, ನಾಗರಹಾವು ಚಿತ್ರ ಇರಬಹುದು, ಹಾಗೆ ಹುಲಿಯ ಹಾಲಿನ ಮೇವು ಇರಬಹುದು, ಇಲ್ಲ ಮಯೂರ ಆ ಚಿತ್ರ ಇರಬಹುದು, ಪೈಲ್ವಾನರಾಗಿ ಅಬ್ಬ ಇವ್ರು ಬಿಟ್ಟರೆ ಬೇರೆ ಇನ್ಯಾರು ಮಾಡೋಕ್ಕಾಗಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅವರ ದೇಹ ಕೂಡ, ದೇಹ ದಾರ್ಢ್ಯತೆ ಕೂಡ, ಹಾಗೆಯೇ ಅವರ ಅಭಿನಯ ಕೂಡ ಜೊತೆಯಾಗ್ತಾ ಇತ್ತು.

ಹಾಗೆಯೇ ಅವರು ನಿರ್ದೇಶನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅವರ ಒಲವು ಏನಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಎಂ ಪಿ ಶಂಕರ್ ಅವರು ನಿರ್ದೇಶನ ಮಾಡಿದಂತಹ ಎಲ್ಲ ಚಿತ್ರಗಳು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂಥವು. ವನ್ಯಜೀವಿಗಳಿರಬಹುದು, ಪರಿಸರ ಇರಬಹುದು, ಕಾಡು ಮೇಡು ಇವೆಲ್ಲವುದರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿದ್ದರು ಎಂ ಪಿ ಶಂಕರ್ ಅವರು. ಹಾಗಾಗಿಯೇ ಅವರು ನಿರ್ದೇಶನ ಮಾಡಿದಂತಹ ಬಹುತೇಕ ಎಲ್ಲ ಚಿತ್ರಗಳ ಒಂದು ಚಿತ್ರಕತೆ ಇದೇ ಆಗಿರ್ತಾ ಇತ್ತು. ಕನ್ನಡದ ಸೂಪರ್ ಹಿಟ್ ಚಿತ್ರ ಗಂಧದ ಗುಡಿ ಯಾರು ಮರೆಯೋಕೆ ಸಾಧ್ಯ ಹೇಳಿ. ಈ ಒಂದು ಚಿತ್ರದ ನಿರ್ದೇಶನವನ್ನು ಮಾಡಿದ್ದು ಎಂ ಪಿ ಶಂಕರ್ ಅವರು. ಈಗ ಅದೇ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ.

ನಟನೆ, ನಿರ್ದೇಶನ, ಚಿತ್ರ ನಿರ್ಮಾಣ, ವಿತರಣೆ ಹಾಗೂ ಈ ಚಿತ್ರರಂಗದ ಎಲ್ಲ ಮಜಲುಗಳನ್ನು ಇವರು ಅರ್ಥ ಮಾಡಿಕೊಂಡಿದ್ರು. ಹಾಗಾಗಿಯೇ ಎಲ್ಲ ವಿಷಯಗಳಲ್ಲೂ ಕೂಡ ಕೈಯಾಡಿಸಿದ್ರು ಎಂ ಪಿ ಶಂಕರ್ ಅವರು. ಕಾಡು ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ರಕ್ಷಣೆ ಅಂತ ಹೇಳಿದ್ರೆ ಅವ್ರಿಗೊಂಥರ ಒಲವು. ಹಾಗಾಗಿಯೇ ಅವರ ಚಿತ್ರ ನಿರ್ಮಾಣ ಆಗಿದ್ದು ಎಲ್ಲ ಈ ಒಂದು ವಿಷಯಗಳ ಕುರಿತಾಗಿಯೇ ಆಗಿತ್ತು. ಇನ್ನು ಅವರ ಪಾತ್ರಗಳನ್ನು ನಾವು ನೆನಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ಸತ್ಯ ಹರಿಶ್ಚಂದ್ರ ಚಿತ್ರದ ವೀರಬಾಹು ಪಾತ್ರ, ಶನಿ ಪ್ರಭಾವ, ಬಂಗಾರದ ಮನುಷ್ಯ ಚಿತ್ರದಲ್ಲಿರುವಂತಹ ಪಾತ್ರ, ಗಂಧದ ಗುಡಿಯ ಪಾತ್ರ ಇರಬಹುದು, ಭೂತಯ್ಯನ ಮಗ ಅಯ್ಯು ಚಿತ್ರದ ಒಂದು ಪಾತ್ರ, ಭೂತಯ್ಯ ಅನ್ನುವಂತಹ ಪಾತ್ರ ನಿಜಕ್ಕೂ ಎಷ್ಟೊಂದು ಜನರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದರೆ ಆ ಒಂದು ಪಾತ್ರ ಇರಬಹುದು. ಹಾಗೆಯೇ ನಾರದ ವಿಜಯ ಚಿತ್ರದಲ್ಲಿನ ಒಂದು ಹಾಸ್ಯ ಪಾತ್ರ ಗುರ್ಪಾದ ಅನ್ನುವಂತಹ ಇದು, ಮತ್ತು ನಾಗರಹಾವು ಈಗಾಗಲೇ ಹೇಳಿದ ಹಾಗೆ ಹುಲಿಯ ಹಾಲಿನ ಮೇವು, ಮತ್ತು ಮಯೂರ ಚಿತ್ರದಲ್ಲಿನ ಪೈಲ್ವಾನ್ ಪಾತ್ರಗಳು, ಹೀಗೆ ಎಷ್ಟೊಂದು ಪಾತ್ರಗಳು ಬಹುತೇಕವಾಗಿ ಅವರು ಖಳನಟನಾಗಿಯೇ ಮಿಂಚಿದ್ರೂ ಕೂಡ ಈ ಎಲ್ಲ ಪಾತ್ರಗಳು ಕೂಡ ಇನ್ನೂ ಕೂಡ ಜನರ ಮನಸ್ಸಿನಲ್ಲಿ ಹಸಿರಾಗಿ ಇರುವಂಥದ್ದು.

ಉತ್ತಮ ಕಂಚಿನ ಕಂಠ ಹಾಗೆ ವಿಭಿನ್ನ ನಟನ ಕೌಶಲ್ಯವನ್ನು ಹೊಂದಿದ್ದಂತಹ ಕನ್ನಡದ ಪೈಲ್ವಾನ್ ಎಂ ಪಿ ಶಂಕರ್ ಅವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮ ಸಾಗ್ತಾ ಇದೆ. ಇನ್ನು ಇವರು ನಟರಾಗಿ 87 ಚಿತ್ರಗಳಲ್ಲಿ ಅಭಿನಯವನ್ನು ನೀಡಿದ್ದಾರೆ, ಹಾಗೆ ನಿರ್ಮಾಪಕರಾಗಿ 14 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕಾಡಿನ ರಹಸ್ಯ, ಕಳ್ಳರ ಕಳ್ಳ, ನಾರಿ ಮುನಿದರೆ ಮಾರಿ, ಗಂಧದ ಗುಡಿ, ರಾಮ ಲಕ್ಷ್ಮಣ, ಒಂದೇ ಗುರಿ, ನಾನೇ ರಾಜ, ಕಾಡಿನ ರಾಜ, ಮೃಗಾಲಯ, ವಿಜಯ ಖಡ್ಗ, ಕೆಂಪು ಸೂರ್ಯ, ಹಳ್ಳಿರಂಬೆ, ಬೆಳ್ಳಿ ಬೊಂಬೆ, ಗಂಧದ ಗುಡಿ ಭಾಗ 2, ಗಿಟ್ಟುದಾದ, ಇಷ್ಟು ಚಿತ್ರಗಳು ಅವರ ನಿರ್ಮಾಣ ಮಾಡಿದಂತಹ ಚಿತ್ರಗಳು. ಹಾಗೆಯೇ ಅವರು ನಿರ್ಮಾಣ ಮಾಡ್ತಾ ಇದ್ದಿದ್ದು ಭರಣಿ ಕಂಬೈನ್ಸ್ ಅನ್ನುವಂತಹ ನಿರ್ಮಾಣ ಸಂಸ್ಥೆ, ಅಂದರೆ ಅವರದೇ ಆದಂತಹ ನಿರ್ಮಾಣ ಸಂಸ್ಥೆ. ಭರಣಿ ಯಾಕೆ ಅಂತ ಹೇಳಿದ್ರೆ, ಎಂ ಪಿ ಶಂಕರ್ ಅವರು ಜನಿಸಿದ್ದು ಭರಣಿ ನಕ್ಷತ್ರದಲ್ಲಿ, ಹಾಗಾಗಿಯೇ ಭರಣಿ ಕಂಬೈನ್ಸ್ ಅನ್ನುವಂಥದ್ದು ಅವರ ನಿರ್ಮಾಣ ಸಂಸ್ಥೆ ಆಗಿತ್ತು. ಹಾಗೆಯೇ ರೈಟರಾಗಿ ಅವರು ಗಂಧದ ಗುಡಿ ಭಾಗ 2, ಕೆಂಪು ಸೂರ್ಯ, ಮೃಗಾಲಯ, ಕಾಡಿನ ರಾಜ, ಒಂದೇ ಗುರಿ, ರಾಮ ಲಕ್ಷ್ಮಣ, ಗಂಧದ ಗುಡಿ, ಕಳ್ಳರ ಕಳ್ಳ, ಹಾಗೆ ಕಾಡಿನ ರಹಸ್ಯ, ಇಷ್ಟು ಚಿತ್ರಗಳಿಗೆ ನಿರ್ಮಾಣದ ಜೊತೆಗೆ ಚಿತ್ರಕಥೆಯನ್ನು ಕೂಡ ಅವರು ಬರೆದಿದ್ದರು. ಇನ್ನು ನಿರ್ದೇಶನ ಮಾಡಿದ್ದು 1970 ತೆರೆ ಕಂಡಂತಹ ಕಳ್ಳರ ಕಳ್ಳ ಅನ್ನುವಂತಹ ಚಿತ್ರ.

ನಮ್ಮ ಕನ್ನಡದ ಪ್ರತಿಭೆ ಎಂ ಪಿ ಶಂಕರ್ ಅವರು. ಅವರು ಜನಿಸಿದ್ದು ಆಗಸ್ಟ್ 20ನೇ ತಾರೀಕು 1935 ಇಸವಿ. ಅವರು ನಮ್ಮನ್ನು ಅಗಲಿದ್ದು ಜುಲೈ 17ನೇ ತಾರೀಕು 2008. ಎಷ್ಟೊಂದು ಒಳ್ಳೆಯ ಚಿತ್ರಗಳನ್ನು ನಮಗಾಗಿ ನೀಡಿ ಧ್ರುವತಾರೆಯಾದರು ಎಂ ಪಿ ಶಂಕರ್ ಅವರು. ಅವರ ನೆನಪಿನಲ್ಲಿ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಸಾಗಿ ಬಂತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇನ್ನು ಈ ದಿನದ ಕಲಾಭಾರತಿ ಯಾರಿರಬಹುದು, ಗೆಸ್ ಮಾಡಿ ಸಂದೇಶವನ್ನು ಕಳಿಸಿ ಅಂತ ಹೇಳಿದ್ದೆ. ಸಂದೇಶ ಕಳಿಸಿರುವಂತಹ ಬಹುತೇಕ ಎಲ್ಲರ ಉತ್ತರವೂ ಕೂಡ ಸರಿಯಾಗಿದೆ, ಎಂ ಪಿ ಶಂಕರ್ ಅಂತಲೇ ಎಲ್ಲರೂ ಕೂಡ ಹೇಳಿದಿರಿ. ನಿಮ್ಮೆಲ್ಲರ ಒಂದು ಈ ಸ್ಪಂದನೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
1: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆ ಆಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17 ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.
0: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ, ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣಾ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ %5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ %70 ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ

0: ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

12:08 ಸ್ಟುಡಿಯೋ ಸಮಯ ಆಗಿದೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ ಮೂಡಿ ಬರುವಂತಹ ಸಮಯ. ನಿಮ್ಮ ಕರೆಗೆ ನಮ್ಮ ಹಾಡು ನಿಮಗಾಗಿ ಪ್ರಸಾರ ಆಗುತ್ತೆ. ನಿಮ್ಮದೇ ಗೀತೆಗಳ ಕಾರ್ಯಕ್ರಮ ಇದು. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇನ್ನು ನೀವು ಕರೆ ಮಾಡಬೇಕಾದಂತಹ ನಮ್ಮ ಸಂಖ್ಯೆಗಳು 0802237078, ಹಾಗೇ 0802226392. ಈ ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ಕೇಳಬಹುದು. ಬರೀ ನಿಮ್ಮಿಷ್ಟದ ಗೀತೆಗಳು ಅಷ್ಟೇ ಅಲ್ಲ, ನಿಮ್ಮ ಸಹ ಕೇಳುಗರ ಗೀತೆಗಳನ್ನು ಕೂಡ ನೀವು ಕೇಳ್ತಾ 1 ಗಂಟೆಯವರೆಗೂ ಎಂಜಾಯ್ ಮಾಡಬಹುದು. ಕರೆಗೊಂದು ಹಾಡು ಕಾರ್ಯಕ್ರಮ ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಈಗ ಒಂದು ಹಾಡು ಮೂಡಿ ಬರ್ತಾ ಇದೆ, ಭರ್ಜರಿ ಭೇಟೆ ಚಿತ್ರದ ಹಾಡು ಇದು. ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳು ಈ ಹಾಡಿನಲ್ಲಿ ಇದೆ. ಚಿವದೇಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಈ ಹಾಡಿಗೆ.

ಇಂಥ ಚೆನ್ನೈ ಸ್ನೇಹ. ಹೌದಲ್ವಾ, ಕೇಳುಗರ ಹಾಗೆ ವಿವಿಧ ಭಾರತೀಯ ಒಂದು ಸ್ನೇಹ ಎಂಥ ಚೆಂದ, ಹಾಗೆ ಮುಡಿಬರುವಂತಹ ಮುದ್ದದ ಧ್ವನಿ ಕೂಡ ಎಸ್ ಜಾನಕಿಯವರ ಈ ಒಂದು ಚೆಂದದ ಧ್ವನಿಯಲ್ಲಿ ಈ ಒಂದು ಡ್ಯುಯೆಟ್ ಹಾಡು. ಹೌದು, ಯುಗಳ ಗೀತೆ ಭರ್ಜರಿ ಬೇಟೆ ಚಿತ್ರದ್ದು ನೀವು ಈಗಷ್ಟೇ ಕೇಳಿದ್ರಿ. ಇನ್ನು ಕಾಲರ್ ಒಬ್ಬರು ರೆಡಿ ಆಗಿದ್ದಾರೆ, ಯಾವ ಹಾಡು ಅವರಿಗೆ ಬೇಕು ಬನ್ನಿ ನೋಡೋಣ. ಹಲೋ ಹಲೋ ಹಲೋ ಹಲೋ, ಯಾಕೋ ಕರೆಯನ್ನು ನಾವು ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕಿರಣ್ ಅಂತ ಹೇಳಿ ಮಾಗಡಿ ರಸ್ತೆಯಿಂದ ಕರೆಯನ್ನು ಮಾಡಿದರು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕಸ್ತೂರಿ ನಿವಾಸದ ಗೀತೆಯನ್ನು ಕೇಳಿದರು. ಅವರಿಗಾಗಿ ಈಗ ಮುಡಿ ಬರ್ತಾ ಇದೆ ಕಸ್ತೂರಿ ನಿವಾಸ ಚಿತ್ರದ ಈ ಹಾಡು.

0: ಹಲೋ
1: ನಮಸ್ತೆ ಮೇಡಮ್.
0: ಹಲೋ ನಮಸ್ತೆ, ನರಸಿಂಹಮೂರ್ತಿಯವರು. ಎಲ್ಲಿಂದ ನೀವು ನಮಗೆ ಕರೆ ಮಾಡಿರೋದು?
1: ಕುದೂರಿಂದ ಮೇಡಮ್.
0: ಕುದೂರು ನೋಡಿ, ಕುದೂರು ಅಂದ್ರೆ ನಮಗೂ ಕೂಡ ನೆನಪಿದೆ ಆ ಊರಿನ ಜೊತೆಗೆ. ನಮ್ಮ ಮಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಕೆಲವು ದಿನಗಳ ಕಾಲ ಆ ಊರ್ನಲ್ಲಿ ಇದ್ರು. ಆಗ ನಾವು ಬರ್ತಾ ಇದ್ವಿ ಆ ಊರಿಗೆ. ಹೌದು, ಆಗ್ಲೇ ಸುಮಾರು ಒಂದು 25 ವರ್ಷನ ಆಯ್ತು ಅನ್ಕೊಳ್ಳಿ. ಆಮೇಲಿಂದ ನೋಡಿಲ್ಲ ಆ ಊರ್ನ. ಈಗ ಬಹಳಷ್ಟು ಬದಲಾವಣೆಗಳಾಗಿರ್ಬಹುದು ಅಲ್ವಾ?
1: ಹೌದೌದು, ತುಂಬಾ ಇಂಪ್ರೂವ್ ಆಗಿದೆ.
0: ನೀವು ಮೂಲ ಕುದೂರಿನವರೇನಾ? ಕೇಳ್ತಾ ಇರ್ತೀರಾ ವಿವಿಧ ಭಾರತಿ? ಯಾವ ಕಾರ್ಯಕ್ರಮ ಬಹಳ ಇಷ್ಟ ಆಗತ್ತೆ?
1: ಇದೇ ಪ್ರೋಗ್ರಾಮ್ ಚೆನ್ನಾಗಿ ಇಷ್ಟ ಆಗುತ್ತೆ. ನೈಟ್ ಪ್ರೇಮ ಪದ ನಿಸ ಬರುತ್ತಲ್ಲ,
0: ಪ್ರೇಮ ನಿನಾದ ಅಂತ ಹೆಸರು ಬದಲಾಗ್ಬಿಟ್ಟಿದೆ, ತುಂಬಾ ದಿನ ಆಯ್ತು.
1: ಪ್ರೇಮ ನಿನಾದ ಅದನ್ನ ಕೇಳ್ತಿರ್ತೀವಿ, ಕೇಳ್ತಾ ಇರ್ತೀವಿ ಮೇಡಮ್.
0: ಸೊ ನೀವ್ ಹೆಚ್ಚಾಗಿ ರೇಡಿಯೋ ಕೇಳುವಂತ ಸಮಯ ಅಂತ ಹೇಳಿದ್ರೆ ಮಧ್ಯಾಹ್ನ ಮತ್ತೆ ರಾತ್ರಿ ಅಂತ?
1: ಮಧ್ಯಾಹ್ನ ಡ್ಯೂಟಿಗೆ ಹೋಗೋ ಟೈಮು, ಇವಾಗ ಫ್ರೀ ಆಗಿರ್ತೀವಿ. ಹಾಗಾಗಿ
0: ಎಲ್ಲಿ ನೀವು ಕೆಲಸ ಮಾಡ್ತಾ ಇರೋದು?
1: ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡ್ತೀವಿ, ಡಬಲ್ ಸ್ಪೀಟಲ್ಲಿ.
0: ಅಲ್ಲಿ ಇವರು ಲೀಲಾವತಿಯವರು ಒಂದು ಹಾಸ್ಪಿಟಲ್ ಕೂಡ ಕಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ನಿಮ್ಮೂರಿಗೆ ಹತ್ರ ಆಗತ್ತ ಅದು?
1: ಹೌದೌದು,
0: ನಟಿ ಲೀಲಾವತಿಯವರು. ಹಾ ಹಾ, ಕುದೂರಿನ ಹತ್ರ ಅಂತಾನೆ ಕೇಳ್ಪಟ್ಟಿದ್ದೀನಿ ಅಲ್ಲ, ಯಾವ ಊರಲ್ಲಿ?
1: ನೆಲಮಂಗಲದ ಹತ್ರ, ಅದು ಅಷ್ಟನಗುಂಟೆ ಹತ್ರನೇನ ಬರ್ತದೆ, ನೆಲಮಂಗಲ ಪಕ್ಕ ಅದು. ಲೀಲಾವತಿ ಅವ್ರದು.
0: ಯಾವ ಹಾಡು ಬೇಕು ಇವತ್ತು ನಿಮ್ಗೆ?
1: ಅರ್ಜುನ್ ಚಿತ್ರದಿಂದ ಅಂಬರೀಶ್ನವರು, ಅಂಬರೀಶ್ ಅವ್ರದ್ದು ಬಾರಾಜ ಬಾ ಯೋಗ ಬಂತು ಬಾ ಅಂತ ಒಂದಿದೆ ನೋಡಿ, ಆ ಗೀತೆ ಪ್ರಸಾರ ಮಾಡಿ.
0: ಇಷ್ಟನಾ ಈ ಹಾಡು ನಿಮ್ಗೆ?
1: ತುಂಬಾ ಇಷ್ಟ, ಬಹಳ ವರ್ಷಗಳೇ ಆಗಿದೆ ಕೇಳಿ, ಸಿನಿಮಾದಲ್ಲಿ ಕೇಳಿದ್ದೇನೋ ಅಂತ ಅನ್ಸುತ್ತೆ, ಅದಕ್ಕೆ ಕೇಳಿದೆ.
0: ನೋಡಿ ಕೇಳಿದ್ರು ಅಷ್ಟೇ, ಅವರ ಹಾಡುಗಳ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಅಪರೂಪವಾಗಿರುವಂಥದ್ದು, ಸಾಮಾನ್ಯವಾಗಿ ನಾವು ಹಾಕದೇ ಇರುವಂಥದ್ದು, ಹಾಗೇನೆ ಬೇರೆ ಕೇಳುಗರು ಸಹ ಕೇಳದೇ ಇರುವಂಥದ್ದು ಅಲ್ವಾ? ಇಂಥ ಹಾಡುಗಳು ಇರಲಿ ನಮ್ಮ ಲಿಸ್ಟ್ ಅಲ್ಲಿ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿರ್ತೀರಾ ಖಂಡಿತ ಅಲ್ಲ?
1: ಹೌದೌದು ಮೇಡಮ್, ಬಹಳ ವರ್ಷಗಳೇ ಆಗಿದೆ ಕೇಳಿ.
0: ಸೊ ನೀವು ಕೇಳ್ತಿದ್ದೀರಾ, ಹಾಗೆ ನಿಮ್ಮ ಇತರ ಸಹ ಕೇಳುಗರಿಗೂ ಕೂಡ ಇವಾಗ ಕೇಳಿಸ್ತೀರಾ, ಪ್ರಸಾರ ಆಗುತ್ತೆ ನಿಮ್ಮ ಹಾಡು. ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.

0: ಕೇಳ್ತಾ ಇದ್ದೀರಿ ಕರೆಕೊಂದು ಹಾಡು ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಸಮಯ 12:25 ಆಗ್ತಾ ಇದೆ. ನಾ ಮುಂದೆ ಯಾವ ಕಾಲರ್ ಯಾವ ಹಾಡಿಗಾಗಿ ಕರೆಯನ್ನ ಮಾಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ
1: ಹಲೋ
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ತಮ್ಮ ಹೆಸರು?
1: ಮಾಧವನ್ ಅಂತ. ಚೆನ್ನೈನಿಂದ.
0: ಮಾಧವನ್ ಅವರು ಚೆನ್ನೈನಿಂದ. ನೀವಿರೋದು ಚೆನ್ನೈನಲ್ಲೇನಾ?
1: ಹೌದು ಮೇಡಮ್.
0: ಚೆನ್ನೈನ ಯಾವ ಒಂದು ಭಾಗದಲ್ಲಿ, ಯಾವ ಏರಿಯಾದಲ್ಲಿ ಇದ್ದೀರಾ?
1: ಪಲ್ಲಾವರಂ. ಪಲ್ಲಾವರಂ
0: ಪಲ್ಲಾವರಂ ಅಂತ ಹೇಳಿ ಅಲ್ಲಿಂದ ಪ್ರತಿನಿತ್ಯ ನಮ್ಮ ಕನ್ನಡದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ.
1: ಖಂಡಿತ ಮೇಡಮ್.
0: ಅಂದ್ರೆ ನೀವು ಮೂಲ ಇಲ್ಲಿಯವರೇನಾ?
1: ಮೈಸೂರು
0: ಅವ್ರನ್ನ. ಇವಾಗ ಅಲ್ಲಿ ಕೆಲಸ ಉದ್ಯೋಗದಲ್ಲಿದ್ದೀರಾ?
1: ಉದ್ಯೋಗ ಇಲ್ಲ ಮೇಡಮ್, ನಾನು ರೈಲ್ವೆಲ್ಲಿ ರಿಟೈರ್ಡ್ ಆಗಿದ್ದೀನಿ. ಹತ್ತು ವರ್ಷ ಆಯ್ತು. ನನ್ಗೆ ಇಬ್ಬರು ಹೆಣ್ಮಕ್ಳು, ಇಬ್ರು ಇಲ್ಲೇ ಇದಾರೆ. ಅವ್ರ ಜೊತೆಲಿ ಇದ್ದೀನಿ ಮೇಡಮ್.
0: ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಅನ್ನಿಸ್ಲಿಲ್ವಾ ನಿಮ್ಗೆ?
1: ಅನ್ಸತ್ತೆ, ನೋಡೋಣ ಭಗವಂತ ಯಾವತ್ ಕರೀತಾನೆ.
0: ಇಲ್ಲಿನ ಹಿತವಾದ ಹವೇನ ಮಿಸ್ ಮಾಡ್ಕೊಳ್ಳಲ್ವಾ ನೀವು? ಕನ್ನಡ ಭಾಷೆನ
1: ಏನು ಮಾಡಕ್ಕಾಗಲ್ಲ ಮೇಡಮ್. ನೋಡಿ, ಜಾನಕಿ ಅಮ್ಮನವರು ಇಲ್ಲೆಲ್ಲ ಮಾಡಿ ಇದ್ದು ಪಾಪ ಅಲ್ಲೋದ್ರು. ಹಾಗೆ ನಮ್ಮ ನಾನು ಅಲ್ಲಿ ಕಣವೇನುಂಡಿಗೆ ಹೋಗಿದ್ದೆ ಮೊನ್ನೆ, ಹೋದ 10ನೇ ತಾರೀಕು.
0: ಓಕೆ.
1: ಒಂದು ಗ್ರೂಪ್ ಪ್ರವೇಶ ಇತ್ತು ಆಕ್ಚುಲಿ ಅವತ್ತು. ಕಣಿಯನುಂಡಿಯಿಂದ ಪಕ್ಕ ಜಟ್ಟಿ ಉಂಡಿ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ ಅವತ್ತು. ಅದೇನಾದ್ರೂ ಹೆಚ್ಚು ಕಮ್ಮಿ ಸ್ವಲ್ಪ ಹಿಂದೆ ಮುಂದೆ ಆಗಿದ್ರೆ ನನಗೆ ಅದು ಅವ್ರ ಭಾಗ್ಯ ಸಿಗ್ತಾ ಇತ್ತು. ಬಟ್ ನಾನು ಅವತ್ತು ನೈಟೇ ಹೊರಟ್ಬಿಟ್ಟೆ ವಾಪಸ್, ಶುಕ್ರವಾರ ನೈಟೇನೆ. ಅಲ್ಲಿ MLA ಬಂದು ಅನಿಲ್ ಚಿಕ್ಕಮಾದು ಅಂತ, ಅವನು ನನಗೆ ಬಾರಿ, ಅವ್ರ ಅಪ್ಪ ನನಗೆ ಬಾರಿ ಸ್ನೇಹಿತರು. ನಾನು ಇದ್ದಿದ್ರೆ ಪಕ್ಕನೆ ಇರ್ತಾ ಇದ್ನೇನು, ಅಮ್ಮನ ಪಕ್ಕನೆ ನೋಡಕ್ಕೆ.
0: ಇಲ್ಲಿ ಏನ್ ಮಾಡಕ್ ಆಗತ್ತೆ ಅಲ್ವಾ, ಎಲ್ಲದಕ್ಕೂ ಋಣ ಬೇಕು ಅಂತ ಹೇಳ್ತಾರಲ್ಲ. ಹೌದು ಹೌದು. ನೋಡಿ, ಅವರು ಆಂಧ್ರದಲ್ಲೂ ಜನಿಸಿದ್ರು, ಆಮೇಲೆ ಚೆನ್ನೈನಲ್ಲಿ ತಮ್ಮ ಒಂದು ವೃತ್ತಿ ಜೀವನವನ್ನ ಕಂಡ್ಕೊಂಡ್ರು.
1: ಚೆನ್ನೈನೇ ಕೇಂದ್ರ ಬಿಂದು.
0: ಹಾಗೆ ಹೌದು, ಅವರು ಅಲ್ಲೇನೆ ಅದನ್ನ ಕೇಂದ್ರ ಬಿಂದು ಮಾಡ್ಕೊಂಡು ಅಲ್ಲಿಂದ ಎಲ್ಲಾ ಕಡೆ
1: ಓಪನ್ ಆಗಕ್ ಮುಂಚೆ ಎಲ್ಲ ಅದೇ ಕೇಂದ್ರ ಬಿಂದು. ಚೆನ್ನೈನೇ ಎಲ್ಲಾರ್ಗೂ, ದಕ್ಷಿಣ ಭಾರತಕ್ಕೆಲ್ಲ ಅದೇ ಇದಾಗಿತ್ತು. ಹೈದರಾಬಾದ್ ಅಲ್ಲಿ ಅಂತ ದೊಡ್ಡ ಬಂಗ್ಲೆ ಇದ್ರು, ಅವ್ರು ಬಂದು ಇಲ್ಲಿ ನೆಮ್ಮದಿ ಆಗಿದ್ರು. ಹಾಗೆ ನಮ್ಗೂ ಯಾವತ್ ಕರೀತಾನೋ ಭಗವಂತ ಗೊತ್ತಿಲ್ಲ.
0: ಹೌದಲ್ವಾ? ನೋಡಿ, ಎಲ್ಲ ಇದ್ರು ಕೂಡ ಅವರು ಎಲ್ಲ ಒಂದು ನೆಮ್ಮದಿ, ಅವರಿಗೆ ಸಂತೋಷ ಕೊಡುವಂತಹ ಜಾಗವನ್ನ ಅರಸ್ಕೊಂಡು ಅಲ್ಲಿದ್ರು ಅಲ್ವಾ. ಎಲ್ಲಾ ವೈಭೋಗವನ್ನ ಬಿಟ್ಟು ಒಂದ್ ರೀತಿ ತಪಸ್ವಿನಿ ತರ ಅವರು ಬದುಕ್ಬಿಟ್ರು ಅಲ್ವಾ ಕೊನೆಯಲ್ಲಿ. ಅಂದ್ರೆ ಅವರ ಸರಳತೆಗೆ ಸಾಕ್ಷಿ ಹಾಗೆ ಒಂದು ಮೈಸೂರಿನ ಒಂದು
1: ಮೈಸೂರಿಗೆ ಪ್ರಪಂಚದ ಒಂದು ಭೂಪಟದಲ್ಲಿ ಒಳ್ಳೆ ಜಾಗ ಪಡೆದ್ಬಿಡ್ತು, ಅದು ಕನಿಯನ ಉಂಡಿ.
0: ಹೌದು, ಮೈಸೂರು ಈಗಾಗ್ಲೇ ಜಗದ್ವಿಖ್ಯಾತ ಆಗಿರುವಂತ ಜಾಗ, ಅದರ ಜೊತೆಗೆ ಇದು ಒಂದ್ ಹೆಸರಾಯ್ತು.
1: ನಾವು ಒಟ್ಟು 12 ಜನ ಮೇಡಮ್ ನಮ್ ಫ್ಯಾಮಿಲಿ. ನಮ್ ಕಡೆ ತಂಗಿ ಹೆಸರು ನಿಮ್ ಹೆಸರು ಹೇಮಾ ಶ್ರೀಕಾಂತ್ ಅಂತ, ಅವಳು ಬೆಂಗಳೂರಲ್ಲೇ ಇದ್ದಾಳೆ, ಶರ್ಮಾವಲ್ಲಿ. ಎಲ್ಲಾರು ಅಲ್ಲೇ ಇದಾರೆ, ನಾನೊಬ್ಬ ಇಲ್ಲಿದ್ದೀನಿ.
0: ಜಾನಕಿ ಅವರು ಚೆನ್ನೈನಿಂದ ಬೆಂಗಳೂರಿಗೆ ಬಂದ್ರು, ನೀವು ಮೈಸೂರಿಗೆ ಬಂದ್ರು, ನೀವು ಮೈಸೂರಿಂದ ಚೆನ್ನೈಗೆ ಹೋಗಿದ್ದೀರಾ ಅಲ್ವಾ. ಇರ್ಲಿ, ಅಲ್ಲಿದ್ರು ಕೂಡ ನಮ್ಮ ಕನ್ನಡದ ಹಾಡುಗಳನ್ನ ಪ್ರತಿನಿತ್ಯ ನೀವು ಕೇಳ್ತಾ ಇರ್ತೀರಿ, ಹಾಗೆ ಸಂದೇಶಗಳನ್ನ ಕೂಡ ಕಳಿಸ್ತಾ ಇರ್ತೀನಿ. ಹೀಗೆ ಮುಂದುವರಿಲಿ ನಮ್ಮ ನಿಮ್ಮ ಒಂದು ಅನುಬಂಧ ಅಂತ ಹೇಳ್ತಾ, ನಿಮ್ಗೆ ಯಾವ ಹಾಡು ಬೇಕು? ಆಟೋ ರಾಜ ಚಿತ್ರದ ಯಾವ ಹಾಡು?
1: ನಗುವ ಗುಲಾಬಿ ಹೂವೆ.
0: ನಲಿವ ಗುಲಾಬಿ ಹೂವೆ. ಧನ್ಯವಾದ.
1: ನಮ್ಮ ನಂಜನಗೂಡು ಮಹೇಶ್ ಮತ್ತೆ ಮೈಸೂರಲ್ಲಿ ಶಿವಯ್ಯ ಹರೀಶ್ ಇವರಿಗೆ ಅರ್ಪಣೆ. ನಂಜನಗೂಡು ಮಹೇಶ್ ನಾಯಕ್ ಅಂತ ಇದಾರೆ ಅವರು, ನಮ್ಮ ಶಂಕರ್ನಾಗ್ ಕಟ್ಟ ಅಭಿಮಾನಿ.
0: ಧನ್ಯವಾದ. ನಿಮ್ಗಾಗಿ ಈಗ ಈ ಹಾಡು ಪ್ರಸಾರ ಆಗತ್ತೆ.
1: ಥ್ಯಾಂಕ್ ಯು.

0: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
1: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
0: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
1: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: 12:34:03 ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಮುಂದಿನ ಕರೆ ಯಾರದು, ಯಾವ ಹಾಡಿಗಾಗಿ? ಹಲೋ
4: ಹಲೋ
3: ಹಲೋ, ನಮಸ್ತೆ.
4: ನಮಸ್ತೆ ಮೇಡಮ್.
3: ನಿಮ್ಮ ಹೆಸರು?
4: ಚೈತ್ರ ಅಂತ ಮ್ಯಾಮ್.
3: ಚೈತ್ರ ಅವರು ಎಲ್ಲಿಂದ? ಈಗ ಚೈತ್ರ ಮಾಸ ಅಲ್ವಲ್ಲ, ಆಷಾಢ ಮಾಸ. ಆಷಾಢ ಮಾಸ
4: ನಾವು ಕರೆ ಮಾಡ್ಲೇಬೇಕಲ್ವಾ ವಿವಿಧ ಭಾರತಿಗೆ?
3: ವಿವಿಧ ಭಾರತಿ ಸದಾ ನಮ್ಮ ಕೇಳುಗರಿಗೆ ಚೈತ್ರ ಮಾಸ ಆಗಿ ಇರುತ್ತೆ ಅಲ್ವಾ?
4: ಹೌದು ಹೌದು ಹೌದು.
3: ಮತ್ತೆ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
4: ಮ್ಯಾಮ್ ಕಾಮಲಾಪುರ ಇಂದ, ನೆಲಮಂಗಲ ಡಿಸ್ಟ್ರಿಕ್ಟ್. ಮ್ಯಾಮ್
3: ಕಾಮಲಾಪುರನ ಕಮಲಾಪುರ?
4: ಕಾಮಲಾಪುರ ಮೇಡಮ್.
3: ಕಾಮಲಾ
4: ನೆಲಮಂಗಲ ತಾಲೂಕು.
3: ಕೇಳ್ತಾ ಇರ್ತೀರಾ? ಯಾವ ಸಮಯದಲ್ಲಿ ಹೆಚ್ಚಾಗಿ ಕೇಳ್ತೀರಾ ವಿವಿಧ ಭಾರತಿ?
4: ಹೆಚ್ಚಾಗಿ 11:00 to 2:00.
3: 11:00 to 2:00 ಮನೆ ಕೆಲಸ ಅಡುಗೆನ ಮಾಡ್ತಾ ಕೇಳೋದಾ?
4: ಇಲ್ಲ, ಬೆಳಗ್ಗೆ ಕೆಲಸ ಎಲ್ಲ ಮುಗ್ದಿರುತ್ತೆ, ಹೊಲದ ಕೆಲಸ ಏನಾದ್ರು ಇದ್ರೆ ಫ್ರೀ ಇರ್ತೀವಲ್ವ ಅವಾಗ ಕೇಳ್ತಾ ಮಾಡ್ಕೊಂತ ಇರೋದು.
3: ಹೊಲದ ಕೆಲಸನು ಮಾಡ್ತೀರಾ?
4: ಗೃಹಿಣಿ ಮ್ಯಾಮ್.
3: ಗೃಹಿಣಿ, ಹೊಲಕ್ಕೆಲ್ಲ ಹೋಗಲ್ಲ?
4: ಹೊಲಕ್ಕೂ ಬರ್ಬೇಕು, ಸ್ವಲ್ಪ ಸೈಡ್ ಚಿಕ್ಕದಾಗಿ ಕೃಷಿ ಮಾಡ್ಕೋತೀವಿ, ತರಕಾರಿ ಎಲ್ಲ ಬೆಳೆ ಎಲ್ಲ ಬೆಳ್ಕೋತೀವಿ.
3: ಗೃಹಿಣಿ.

0: ಜೊತೆಗೆ ನೀವು ಕೃಷಿ ಕೂಡ ಮಾಡ್ತೀರಾ?
1: ಹೌದು.
0: ತರಕಾರಿ ಏನೇನ್ ಬೆಳಿತೀರಾ?
1: ಇವಾಗ ಸದ್ಯ ಹುರುಳಿಕಾಯಿ ಹಾಕಿದೀವಿ, ಅದ್ ಬಂದಿದೆ. ಸೊ ಮತ್ತೆ ಇವಾಗ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕಿದೀವಿ, ಅದು ಇನ್ನೂ ಹೂ ಆಗಿದೆ, ಸ್ವಲ್ಪ ದಿನ ಬೇಕು ಅದ್ ಬರೋದಕ್ಕೆ.
0: ಹೇಗೆ ನೀವು ಕೂಡ ರಾಸಾಯನಿಕ ಕ್ರಿಮಿನಾಶಕಗಳು? ಇಲ್ಲ,
1: ಕ್ರಿಮಿನಾಶಕಗಳು ಬಳಸಲೇಬೇಕಾಗುತ್ತೆ ಮೇಡಮ್. ಈಗಿನ ವಾತಾವರಣಕ್ಕೆ ತಕ್ಕಂತ ನಮ್ಗೆ ಬೆಳೆ ಬೇಕು ಅಂದ್ರೆ ಹೆಚ್ಚಾಗಿ ಬಳಸ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಬಳಸಲೇಬೇಕಾಗುತ್ತೆ. ತುಂಬಾ ಸಾವಯವನೇ ಬಳಸ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನಮ್ ಕಡೆ.
0: ಹಾಗಾಗಿ ಅಂದ್ರೆ ಈಗ ಕ್ರಿಮಿನಾಶಕ ಬಳಸಿದ ಎಷ್ಟು ದಿನಕ್ಕೆ ನಾವು ಅದನ್ನ ಉಪಯೋಗಿಸಬಹುದು? ನೀವು ಸ್ಪ್ರೇ ಮಾಡಿರ್ತೀರಾ, ಆ ನಂತರ ಎಷ್ಟು ದಿನಗಳ ಮೇಲೆ ಅದನ್ನ ಮಾರುಕಟ್ಟೆ ಕಳಿಸ್ತೀರಾ?
1: ಫಸ್ಲು ಬಂದಾಗ ನಾವು ಕ್ರಿಮಿನಾಶಕ ಬಳಸೋದಿಲ್ಲ ಮೇಡಮ್. ಅದಿನ್ನು ಹೂ ಬರ್ತಾ ಇರುತ್ತಲ್ಲ, ಅವಾಗ ಹುಳುಗಳ ಕಾಟ ಏನಾದ್ರೂ ಇದ್ದೆ ಅಂದಾಗ ಅಥವಾ ಗಿಡ ಏನಾದ್ರೂ ಸರಿಯಾಗಿ ಬೆಳೀತಾ ಇಲ್ಲ ಅಂದಾಗ ಮಾತ್ರ ನಾವು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತೀವಿ. ನಂತರ ಅದು ಬೆಳೆ ಬಂದಾಗ ಅದ ಏನ್ ಕ್ರಿಮಿನಾಶಕ ಹಾಕೋದಿಲ್ಲ. ಬೇರೆ ಬೇರೆ ಬೇರೆ ರೀತಿಯ ತಳಿಗಳನ್ನ ಬೆಳೆದಾಗ ಒಂದೊಂದು ರೀತಿಯ ಕ್ರಿಮಿನಾಶಕಗಳನ್ನ ಬಳಸ್ತಾರೆ. ಅದೇ ಇದು ನಾವು ನೆಲದಲ್ಲಿ ಬಿಡೋಂಥದ್ದು ಬೀನ್ಸ್, ನಾವು ಬಳ್ಳಿಯಲ್ಲಿ ಬಿಡೋಂಥದ್ದೆಲ್ಲ ಬೆಳೆಯೋದಿಲ್ಲ, ನೆಲದಲ್ಲೇ ಬರೋಂಥದ್ದು. ಇದು 3 ತಿಂಗಳಿಗೆಲ್ಲ ಫಸಲು ಬಂದ್ಬಿಡುತ್ತೆ. ಇದಕ್ಕೆ ನಾವು ಹೆಚ್ಚಾಗಿ ಕ್ರಿಮಿನಾಶಕಗಳನ್ನ ಬಳಸೋದಿಲ್ಲ,
0: ಸ್ವಲ್ಪ ಇರೋದಿಲ್ಲ.
1: ಏನಿಲ್ಲ ಏನಿಲ್ಲ,
0: ಯಾಕಂದ್ರೆ ನಾವು ಒಂದು ಬಾರಿ ವೃತ್ತಪತ್ರಿಕೆನಲ್ಲಿ ಓದಿದ ನೆನಪು, ಹೊಲದಲ್ಲಿ ಬಿಟ್ಟಂತಹ ಇದು ಗೋರಿಕಾಯನ್ನ ಕಿತ್ಕೊಂಡು ಬಂದು ಮನೆಯಲ್ಲಿ ಪಲ್ಯ ಮಾಡ್ಕೊಂಡು ತಿಂದ್ರು ಅಂತ ಹೇಳಿ. ಅಂದ್ರೆ ಅದು ಹಿಂದಿನ ದಿನ ಅದಕ್ಕೆ ಕ್ರಿಮಿನಾಶಕವನ್ನ ಹೊಡೆದಿದ್ರಂತೆ, ಸಿಂಪಡಣೆ ಮಾಡಿದ್ರಂತೆ. ಆ ನಂತರ ನೆಕ್ಸ್ಟ್ ಡೇ ಅದನ್ನ ಕಿತ್ಕೊಂಡು ಹೋಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದಾರೆ, ಬಟ್ ಅವರೆಲ್ಲರೂ ಕೂಡ ಸಾವಿಗೀಡಾಗ್ಬಿಟ್ರು. ಹಾಗಾಗಿ ನಮ್ಗೂ ಕೂಡ ಕೊಂಡ್ಕೊಳ್ಬೇಕಾದ್ರೆ ಒಂದ್ ರೀತಿ ಭಯ ಇರುತ್ತೆ, ಏನಪ್ಪಾ ಇದಕ್ಕೇನಾದ್ರೂ ಹೊಡೆದಿರ್ಬಹುದಾ, ಎಷ್ಟು ದಿನ ಆಗಿದೆ. ಅದರಲ್ಲೂ ಈ ಹೂಕೋಸ್ ಬರುತ್ತೆ ನೋಡಿ, ಹೂಕೋಸು ಅದಕ್ಕೆಲ್ಲ ಹೊಡಿಲೇಬೇಕು ಅಂತ ಹೇಳ್ತಾರೆ ಅಲ್ವಾ? ಆಮೇಲೆ ಹಾಗಾಗಿ ಎಷ್ಟು ದಿನ ಇರಬಹುದು ಅಂತೇಳಿ ಇವಾಗ ಒಂದ್ ರೀತಿ ಸಮಾಧಾನ ಆಯ್ತು. ಯಾಕಂತ ಹೇಳಿದ್ರೆ ನೀವ್ ಹೇಳಿದ್ರಲ್ಲ, ಫಸಲು ಕೈಗ್ ಬರುವಂತ ಸಮಯದಲ್ಲಿ ನಾವು ಹೊಡಿಯಲ್ಲ ಕ್ರಿಮಿನಾಶಕ ಏನಿದ್ರು.
1: ಅದು ಹೂ ಬರ್ದಾಗ ಮತ್ತೆ ಹುಳುಗಳ ಕಾಟ ಏನಾದ್ರು ಇದ್ದಾಗ ಮಾತ್ರ ಅವಾಗ
0: ಬಳಸ್ತೀವಿ. ಕಟಾವ್ಗೆ ಸಿದ್ಧ ಆಗಿದೆ ಅನ್ನುವಂತಹ ಸಮಯದಲ್ಲಿ ಹುಳುವಿನ ಬಾಧೆ ಇರೋದಿಲ್ವಾ?
1: ಏನು ಹೆಚ್ಚಾಗಿ ಇರೋದಿಲ್ಲ ಮ್ಯಾಮ್, ಅಂದ್ರೆ ವಾತಾವರಣದ ಮೇಲೆ ಅದೆಲ್ಲ ಅವಲಂಬನೆ ಆಗಿರುತ್ತೆ. ಇವಾಗ ಆಷಾಢ ಗಾಳಿ ಜಾಸ್ತಿ ಇದೆ, ಸೊ ಹುಳು ಬಂದ್ಬಿಡುತ್ತೆ. ಸೊ ಅದು ಮುಗಿಯೋ ಅಷ್ಟರಲ್ಲಿ ನೋಡ್ಕೋಬೇಕು ಯಾವ ತರ ಇದೆ, ಆ ಬೆಳೆ ಹೆಂಗಿದೆ ಅನ್ನೋದ್ರ ಮೇಲೆ ನಾವು ಅದಕ್ಕೆ ಸಿಂಪಡಣೆ ಮಾಡ್ಬೇಕಾಗುತ್ತೆ ಮೇಡಮ್.
0: ನಂಬಿಕೆನೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ನಿಮ್ಗೂ ಕೂಡ ನಿಮ್ಮ ಗ್ರಾಹಕರ ಒಂದು ಆರೋಗ್ಯ ಮುಖ್ಯ ಆಗುತ್ತೆ.
1: ನಾವು ಕೂಡ ನಾವು ಯಾವ್ದೋ ಒಂದು ಬೆಳೆ ಬೆಳಿತೀವಿ, ಮಿಕ್ಕಿದನ್ನೆಲ್ಲ ನಾವು ಕೊಂಡ್ಕೋಬೇಕಲ್ವಾ? ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ, ನಮ್ಮಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದಲ್ವಾ
0: ಅಲ್ವಾ? ಹೌದು, ಸರಿಯಾಗಿದೆ. ಇಲ್ಲ ಅಯ್ಯೋ ಬೆಳೆ ಹಾಳಾಗ್ಬಿಡುತ್ತೆ, ಬರೋ ವಾರ ಮಾರ್ಬೇಕಿತ್ತು, ಆಗ ತೂಕ ಬರುತ್ತೋ ಇಲ್ವೋ, ಹಾಗೆ ಕ್ವಾಲಿಟಿ ಬರುತ್ತೋ ಇಲ್ವೋ ಅಂತ ಹೇಳಿ ಆ ಸಮಯದಲ್ಲಿ ಏನಾದ್ರೂ ಸಿಂಪಡಣೆ ಮಾಡ್ಬಿಟ್ರೆ ಎಲ್ರಿಗೂ ಕೂಡ ತೊಂದ್ರೆ ಅಲ್ವಾ?
1: ಬರೀ ಲಾಭದ ದೃಷ್ಟಿಯೇ ನೋಡ್ತಾ ಹೋದ್ರೆ ಬೇರೆಯವರು ಕಷ್ಟ ಅನ್ಭವಿಸ್ಬೇಕಾಗುತ್ತೆ.
0: ಹೌದು,
1: ನಾವು ಸ್ವಲ್ಪ ಸ್ವಾರ್ಥಿಗಳಾಗ್ಬಿಟ್ಟಿವಿ ಅವಾಗ.
0: ಹೌದು, ಇಲ್ಲ ಬಿಡಿ, ಅದಕ್ಕೇನೆ ರೈತರಿಗೆ ನಾವು ಅನ್ನದಾತರು ಅಂತ ಹೇಳಿ ಕೈ ಮುಗಿಯೋದು. ಅವರಿಗೆ ಒಂದ್ ದೇವರ ಸ್ಥಾನವನ್ನ ನಾವು ಕೊಟ್ಟಿರ್ತೀವಿ ಅಲ್ವಾ?
1: ಯಾಕಂತ ಹೇಳಿದ್ರೆ
0: ಹೌದು, ಅವರು ಮಾಡುವಂತಹ ಕೆಲಸ, ಪಡುವಂತಹ ಪರಿಶ್ರಮ ನಮ್ಮ ತಟ್ಟೆಯಲ್ಲಿ ಅನ್ನದ ರೂಪದಲ್ಲಿ ಕಾಣುತ್ತೆ ಅಲ್ವಾ? ಹಾಗಾಗಿ ಒಂದು ನಂಬಿಕೆ ಕೂಡ ಇಬ್ಬರ ಮಧ್ಯದಲ್ಲಿ ಇರುವಂತದ್ದು.
1: ಹೌದು, ರೈತರು ಗ್ರಾಹಕರ ಮಧ್ಯೆ ಒಂದ್ ಒಳ್ಳೆ ನಂಬಿಕೆ, ರೈತ ಬೆಳೆದಿರ ನಾವ್ ಬಳಸ್ತಾ ಇದೀವಿ ಅನ್ನೋದಕ್ಕೆ, ನಾವು ಏನೋ ದೇಶಕ್ಕೆ ನಮ್ ಕೈಲಾಗದ್ದು ಸಹಾಯ ಮಾಡ್ತಾ ಇದೀವಲ್ಲ
0: ಅನ್ನೋದು ದೇಶದ ಬೆನ್ನೆಲುಬು.
1: ಹೌದು ಹೌದು.
0: ಧನ್ಯವಾದ, ನಿಮ್ ಜೊತೆ ಮಾತಾಡಿದ್ದು ಸಂತೋಷ ಆಯ್ತು, ಜೊತೆಗೆ ನಮ್ಮ ಒಂದು ಏನಿತ್ತು ಡೌಟ್ ಕೂಡ ಪರಿಹಾರ ಆಯ್ತು. ಧನ್ಯವಾದ. ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ನೀಲಕಂಠ ಚಿತ್ರದಿಂದ ದೇವರು ಬರೆದ ಕಥೆಯಲ್ಲಿ ಅನ್ನೋ ಹಾಡು ಮ್ಯಾಮ್.
0: ಇನ್ನೊಂದ್ ಮಾತು ಹೇಳದ್ ಮರ್ತೋಯ್ತು, ಹುರುಳಿಕಾಯಿಗೆ ಒಳ್ಳೆ ರೇಟ್ ಇದೆ ಇವಾಗ ಮಾರುಕಟ್ಟೆಯಲ್ಲಿ
1: ಅಲ್ವಾ?
0: 120 ರೂಪಾಯಿ ಕೆಜಿ, 120 ರೂಪಾಯಿ ಕೆಜಿ ಇದೆ ಈಗ.
1: ನಾವು ಮಾರೋದು ನಮ್ಗ್ ಕೈ ಸಿಕ್ಕರು, ಕೆಜಿಗೆ 50 ರೂಪಾಯಿ ಅಷ್ಟೇ.
0: ನಿಮ್ಮ ಅದ್ರಲ್ಲಿ ನಿಮ್ ಖರ್ಚೆಲ್ಲ ಕೂಡ ತೆಗಿಬೇಕಲ್ವಾ?
1: ಖರ್ಚೆಲ್ಲ ತೆಗಿಬೇಕು ಅಂದ್ರೆ ಇದು ಜಾಸ್ತಿ ದಿನ ಬರೋದಿಲ್ಲ. ಬಳ್ಳಿಯಲ್ಲಿ ಬರುವಂತದ್ದು ಸ್ವಲ್ಪ ದಿನ ಅಂದ್ರೆ ಒಂದ್ 4-5 ಕಟಾವ್ ಬರುತ್ತೆ. ನಮ್ಗಳಿಗೆ ಇದು ನೆಲದಲ್ಲಿ ಬಿಡುವಂತದ್ದು ಒಂದು 3-4 ಸಲ ಬೆಳೆ ಬರುತ್ತೆ ಅಷ್ಟೇ, ಒಂದ್ಸಲ ಹಾಕುತ್ತೆ.
0: ನಿಮ್ಮ ಖರ್ಚು ಕಳೆದು ನಿಮ್ಗೆ 50 ರೂಪಾಯಿ ಬರೋದಿಲ್ಲ, ನೀವು ಖರ್ಚೆಲ್ಲ ಸೇರಿ 50 ರೂಪಾಯಿ ತಗೊಂಡೋಗ್ತಾರ ಅವರು.
1: ಒಂದ್ ಕೆಜಿಗೆ ಒಂದ್ ಕೆಜಿಗೆ 50 ರೂಪಾಯಿ ಅಂದ್ರೆ ಇವಾಗ ನಾವು ಮಾರ್ಕೆಟ್ ಬಿಟ್ಟಾಗ ಅಲ್ಲಿ ಕೂಲಿ ಅಂತೆ ಅದು ಇಷ್ಟ ಕಮಿಷನ್ ಅಂತ ಅವ್ರು ತಗೋತಾರೆ.
0: ಕಳೆದು ನಿಮ್ಗೆ ಒಂದ್ 30 ರೂಪಾಯಿ ಸಿಗಬಹುದು ಒಂದ್ ಕೆಜಿಗೆ.
1: ಒಂದ್ 40 ರೂಪಾಯಿವರೆಗೂ ಸಿಗುತ್ತೆ
0: ನೋಡಿ. ಮಧ್ಯವರ್ತಿಗಳಿಗೆ ಎಷ್ಟು ಲಾಭ ಅಂತ ಹೇಳಿಲ್ವಾ?
1: ಅವರೇ ಇವಾಗ ಲಾಭ ತಗೋತಾ ಇರೋದು, ರೈತರು ಅಲ್ಲ ಪಡ್ಕೋತಾ ಇರೋದು.
0: ಹೌದು, ನಾವು ಕೂಡ ನೋಡಿರ್ತೀವಿ ಮಧ್ಯವರ್ತಿಗಳು ಯಾರಿದ್ದಾರೆ ಅವರು ಒಂದು ಒಳ್ಳೆ ಲಕ್ಸುರಿ ಜೀವನವನ್ನ ಕೂಡ ಮಾಡ್ತಾ ಇರುವಂತದನ್ನ ನಾವು
1: ಕಾಣಬಹುದು. ಇರ್ಲೇಬೇಕು ಅನ್ಸುತ್ತೆ, ಯಾಕಂದ್ರೆ ನಮಗೂ ಮತ್ತೆ ಗ್ರಾಹಕರಿಗೂ ಇರುವಂತ ಮಧ್ಯದ ಕೊಂಡಿಗಳವರು
0: ಅಲ್ಲ. ನಮ್ಮ ಒಂದು ಸಮಾಜದಲ್ಲಿ ಒಂದು ಏನಿದೆ, ಗ್ರಾಹಕರು ಮತ್ತೆ ರೈತರ ಮಧ್ಯ ಒಂದು ನೇರ ಒಂದು ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಏನ್ ಹೇಳ್ತಾರೆ ವ್ಯವಸ್ಥೆ ಆದ್ರೆ ಆಗ ಇದನ್ನ ತಡೆಗಟ್ಟಬಹುದು ಅಲ್ವಾ? ಆಗ ಗ್ರಾಹಕರಿಗೂ ಲಾಭ ಆಗತ್ತೆ,
1: ಜೊತೆಗೆ ರೈತರಿಗೂ,
0: ಹೌದು ರೈತರಿಗೂ ಕೂಡ ಲಾಭ ಆಗತ್ತೆ. ಎಲ್ಲೋ ಮಧ್ಯವರ್ತಿಗಳು 2-3 ಪಟ್ಟು ಹೆಚ್ಚಿಗೆ ತೆಗೆದುಕೊಳ್ತಾ ಇರುವಂತದ್ದು ಹೊರೆ ಆಗ್ಬಿಟ್ಟಿದೆ ಗ್ರಾಹಕರಿಗೆ ಅಲ್ವಾ?
1: ಗ್ರಾಹಕರಿಗೆ ಹೆಚ್ಚಿನ ಹೊರೆ ಬೀಳ್ತಾ ಇರೋದು ಇದರಿಂದ.
0: ಹೌದು ಹೌದು ಹೌದು, ಇಲ್ಲಿ ಒಳ್ಳೆಯ ವಿಷಯಗಳ ಒಂದು ಚರ್ಚೆ ಆಯ್ತು ಅಂತ ಅನ್ಕೊಳ್ತೀನಿ. ಯಾವ ಹಾಡ್ಬೇಕಿತ್ತು ನಿಮ್ಗೆ?
1: ನೀಲಕಂಠ ಚಿತ್ರದ್ದು ಮ್ಯಾಮ್, ದೇವರು ಬರೆದ ಕಥೆಯಲ್ಲಿ.
0: ಇಷ್ಟನಾ ಈ ಹಾಡು?
1: ಹೌದು ಮೇಡಮ್, ಇಷ್ಟ.
0: ಸರಿ, ನಿಮ್ಗಾಗಿ ಈಗ ಪ್ರಸಾರ ಆಗತ್ತೆ. ಧನ್ಯವಾದ ಚೈತ್ರ ಅವರೇ.
1: ಧನ್ಯವಾದಗಳು ಮೇಡಮ್.

0: ಸಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
1: ಟ್ಯೂನ್ ಮಾಡಿದರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ 12:47 ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ಈಗ ನಮ್ಮ ಹಾಡು ಯಾವ ಕರೆಗಾಗಿ? ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ಮಾದಪ್ಪ ಮೇಡಮ್, ಕಮಂಡಲ ಗೊಂದಿ, ಜಗಳೂರು ತಾಲೂಕಿಂದ.
1: ಜಗಳೂರು ತಾಲೂಕು, ಜಿಲ್ಲೆನು ಹೇಳ್ಬಿಡಿ.
2: ದಾವಣಗೆರೆ ಜಿಲ್ಲೆ ಮೇಡಮ್.
1: ದಾವಣಗೆರೆ ಜಿಲ್ಲೆ, ಓ, ನಮ್ಮ ಹತ್ತಿಯ ನಾಡು
2: ಅಲ್ವಾ?
1: ಹತ್ತಿ ಗಿರಣಿಗಳ
2: ದೋಸೆ
1: ನೋಡಿ, ನಮ್ಗೆ ಬಾಯಿ ನೀರ್ ಬರಸ್ತಾ ಇದೀರಾ ನೀವು. ನಾನು ಹತ್ತಿ ವಿಷಯ ಹೇಳಿದ್ರೆ ನೀವು ಬೆಣ್ಣೆ ದೋಸೆ ವಿಷಯ ಮಾತಾಡ್ತಾ ಇದೀರಾ. ಇವಾಗ ನಮ್ಗೆ ಬೆಣ್ಣೆ ದೋಸೆ ಬೇಕಲ್ಲ,
2: ತರ್ಸ್ಕೊಡ್ತೀನಿ ಮೇಡಮ್, ತರ್ಸ್ಕೊಡ್ತೀನಿ ಕೊರಿಯರ್ಗೆ.
1: ಅಲ್ಲ, ನೀವು ಕೊರಿಯರ್ ಅಲ್ಲಿ ಕಳ್ಸಿದ್ರೆ ಬೆಣ್ಣೆ ದೋಸೆ ಬರದ್ ಯಾವಾಗ? ನಾವು ತಿನ್ನದ್ ಯಾವಾಗ?
2: ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ.
1: ನಾವು ದಾವಣಗೆರೆಗೆ ಬಂದಾಗ ನಮಗ್ ಬೆಣ್ಣೆ ದೋಸೆ ಕೊಡಿಸ್ಬಿಡಿ, ಹೋಗ್ಲಿ.
2: ಆಯ್ತು ಮೇಡಮ್, ಬನ್ನಿ ಮೇಡಮ್, ಫೋನ್ ಮಾಡಿ ಮೇಡಮ್.
1: ಧನ್ಯವಾದ ನಿಮ್ಮ ಒಂದು ಆತ್ಮೀಯತೆಗೆ. ಏನಕ್ಕೆ ಕಮಂಡಲ ಗೊಂದಿ ಅಂತ ಹೇಳ್ತಾರೆ?
2: ಅದು ಕತೆ ಇದೆ ಮೇಡಮ್, ಅದು
1: ನಿಮ್ಮ
2: ಇತಿಹಾಸ ಇದೆ, ಅದನ್ನ ಹೇಳಕ್ ಹೋದ್ರೆ ಸಾಕಾಗಲ್ಲ.
1: ಹೌದಾ, ಚಿಕ್ಕದಾಗ ಹೇಳಕ್ಕಾಗಲ್ವಾ?
2: ಅದೇ ಮೇಡಮ್, ಹಸು ಇತ್ತಂತೆ ಒಂದು, ಪ್ರತಿದಿನ ಹೋಗಿ ಹಾಲು ಕೊಡ್ತಿತ್ತಂತೆ ಅಲ್ಲಿ ಹುಟ್ಟಿದ ಹತ್ರ. ಅಲ್ಲಿ ಒಂದು ಕಮಲ್ ಮರ ಇತ್ತಂತೆ ಶಾಲೆ ಹತ್ರ, ಅದು ಹಂಗೆ ದೇವಸ್ಥಾನ ಹತ್ರ ಹೋಗಿ ಬಂದು ಅಲ್ಲಿ ಹುಟ್ಟಿದ ಹತ್ರ ಹಾಲು ಕೊಡ್ತಿತ್ತಂತೆ. ಅಲ್ಲಿ ಪಕ್ಕದಲ್ಲಿ ಒಂದು ಕಮಲ್ ಮರ ಇತ್ತಂತೆ. ಆಮೇಲೆ ಇನ್ನೊಂದು ವಿಚಾರದಲ್ಲಿ ಹೇಳಿದ್ರೆ, ಅದು ಆ ಕಡೆ ಆಂಧ್ರ ಕಡೆಯಿಂದ ಬರ್ತಾ ಇದ್ರಂತೆ ಒಂದು ಕಮಲ್. ಅಲ್ಲಿ ತೊರೆಸಾಲ ಗ್ರಾಮ ಅಲ್ಲ ನಮ್ದು, ಆ ನೀರಲ್ಲಿ ಕಮಲ್ ಮರ ಇತ್ತಂತೆ. ಅದ್ನ ಅದು ಒಂದ್ ಅರೆ ಮುಟ್ಕೊಂಡು ಊರೊಳಗೆ ಬಂದ್ರೆ ಅಂತೆ, ಕಮಂಡಲ ಗೊಂದಿ ಅಂತ.
1: ಅಂದ್ರೆ ಕಮ್ಮದ ಮರ ಅಂತನ?
2: ಕಮಲದ ಮರ.
1: ಕಮಲದ ಮರ ಅಂದ್ರೆ ತಾವರೆ ಹೂವು?
2: ತಾವರೆ, ಹೌದು ಮೇಡಮ್,
1: ತಾವರೆ ಹೂವಿನ ಮರನೇ ಇತ್ತು ಅಂತ.
2: ಇತ್ತಂತ,
1: ಅವಾಗ ತಾವರೆ ಹೂ ನೀರಲ್ಲಿ ಬಿಡ್ತಾ ಇರ್ಲಿಲ್ಲ, ಮರದಲ್ಲಿ ಬಿಡ್ತಾ ಇತ್ತು ಅಂತ.
2: ಹೌದು ಹೌದು,
1: ನೋಡಿ ಎಷ್ಟೊಂದು ವಿಷಯಗಳು ಅಲ್ವಾ.
2: ಹೌದು ಮೇಡಮ್,
1: ಅಂತೆ ಕಂತೆ,
2: ಅಂತೆ ಕಂತೆ
1: ಅಲ್ವಾ. ನೋಡಿರೋರು ಯಾರು ಇಲ್ಲ, ಎಲ್ಲ ಅಂತೆ ಕಂತೆಗಳೇ. ಇರ್ಲಿ ಮಾದಪ್ಪ ಅವ್ರೆ, ಯಾವಾಗ್ಲೂ ಕರೆ ಮಾಡ್ತಾ ಇರ್ತೀರಾ ವಿವಿಧ ಭಾರತಿಗೆ?
2: ಹೌದು ಮೇಡಮ್, ಕೇಳ್ತಾ ಇರ್ತೀವಿ ಮೇಡಮ್. ಅಂದ್ರೆ ನಾನು ಹೊಸಬರಿಗೆ ಸಿಗಲಿ ಅಂತ ಸುಮ್ಮನೆ ಆಗಿದ್ದೀನಿ ಮೇಡಮ್, ಮಾಡ್ತಾ ಇಲ್ಲ. ತಿಂಗಳು 3 ತಿಂಗಳು ಒಂದ್ಸರಿ ಮಾಡ್ಬೇಕು, ಕೇಳ್ಬೇಕು ಅಷ್ಟೇ.
1: ನೋಡಿ ನೀವು ಒಳ್ಳೆಯವರು ಅಲ್ವಾ, ನಾನು ಕೇಳ್ಬೇಕು, ನಮ್ಮ ಇತರ ಕೇಳುಗರು ಸಹ ಕೇಳುಗರು ಕೂಡ ಕೇಳ್ಬೇಕು. ನೋಡಿ ನೀವು ಕೇಳ್ದಾಗ ಬರೀ ನಿಮ್ಮಿಷ್ಟದ ಹಾಡಷ್ಟೇ ನಿಮ್ಗೆ ಕೇಳ್ಸತ್ತೆ, ಅದೇ ನೀವು ಬೇರೆಯವ್ರಿಗೂ ಅವಕಾಶವನ್ನ ಸಿಗ್ಲಿ ಅಂತ ಹೇಳಿ ನೀವು ಸುಮ್ಮನಾದ್ರೆ ಅವರ ಇಷ್ಟದ ಗೀತೆಗಳು ನಿಮ್ ಇಷ್ಟದ ಗೀತೆಗಳು ಆಗುವಂತ ಸಾಧ್ಯತೆ ಇರುತ್ತೆ ಅಲ್ವಾ? ಅಲ್ವಾ, ಅವರಿಗೂ ಸಂತೋಷ, ನಿಮಗೂ ಸಂತೋಷ,
2: ನಮಗೂ ಸಂತೋಷ
1: ಅಲ್ವಾ?
2: ಖುಷಿ, ಹೊಸ ಕೇಳುಗರು ನಮಗೆ ಲೈನ್ ಸಿಗ್ತಿವತ್ತೆ, ನಮ್ಮ ಪ್ರಸಾರ ಆಯ್ತು ಅಂತ ಪ್ರಿನ್ಸಿಪಲ್ ಹೇಳ್ಕೊಂತಾರೆ ಅವರು. ಅವರು 4 ಜನಕ್ಕೆ FM ನಂಬರ್ ಆ್ಯಡ್ ಮಾಡ್ಕೊಳ್ಳಿ, ಇದು ಆ್ಯಪ್ ಓಪನ್ ಮಾಡಿ ರೇಡಿಯೋ.

0: ಕೇಳ್ತಾ ಇರಿ ಮನೋರಂಜನೆಗೋಸ್ಕರ.
1: ಕೇಳುಗರ ಸಂಖ್ಯೆ ಕೂಡ ಅವಾಗ ಇನ್ನೂ ಹೆಚ್ಚಾಗತ್ತೆ ಅಲ್ವಾ. ನೋಡಿ, ನಿಮ್ ಇಷ್ಟದ ವಿವಿಧ ಭಾರತಿ ಅದರ ಸುಗಂಧ ಇನ್ನು ಎಲ್ಲ ಕಡೆ ಹರಡೋದಕ್ಕೆ ನೀವು ಸಹಾಯ ಮಾಡ್ತೀರಾ
0: ಅಲ್ವಾ. ನೀವೇ ಮೂರ್ನಾಲ್ಕು ಜನಕ್ಕೆ ನಂಬರ್ ಕೊಟ್ಬಿಟ್ಟು ಇದು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅವರಿಗೆ ಒಂದು ಓಪನ್ ಮಾಡಿಸಿ ಎಫ್ ಎಂ ಇದು ಎಲ್ಲ ಬರ್ತದೆ, ಎಲ್ಲಾ ಚಾನಲ್ ಬರ್ತದೆ. ಇಂತಿಂತ ದಿವಸ ಇಂತಿಂತ ನೇರ ಫೋನ್ ಇರುತ್ತೆ, ಮತ್ತೆ ಎಲ್ಲಾ ಕಾರ್ಯಕ್ರಮ ಬೆಳಗಿಂದ ಸಾಯಂಕಾಲ ಅವರು ಕೇಳ್ತಾನೆ ಇರಿ, ಕೇಳ್ತಾನೆ.
1: ಸಂತೋಷನ ಹಂಚದು ಅಂದ್ರೆ ಇದೆ ಅಲ್ವಾ, ನಾವು ಸಂತೋಷ ಪಡಬೇಕು, ಅದನ್ನ ಹಂಚಬೇಕು ಕೂಡ ಅಲ್ವಾ. ಸಂತೋಷ ಜೊತೆಗೆ ಮಾಹಿತಿ, ನಿಮ್ಮಲ್ಲಿರುವಂತಹ ಜ್ಞಾನ ಎಲ್ಲವೂ ಕೂಡ ಹಂಚಿಕೆ ಆಗ್ತಾ ಇರಬೇಕು ಅಲ್ವಾ. ಧನ್ಯವಾದ, ನೀವು ಕರೆ ಮಾಡಿದ ಖುಷಿ ಆಯ್ತು. ಆದ್ರೆ ಬೆಣ್ಣೆ ದೋಸೆ ಹೇಳಿ ನಮ್ಗೆ ಬಾಯಿ ನೀರು ಬರೆಸ್ಬಿಟ್ರಿ. ಮುಂದಿನ ಬಾರಿ ಕರೆ ಮಾಡಿದಾಗ ಬೆಣ್ಣೆ ದೋಸೆ ತಗೊಂಡು ಸ್ಟುಡಿಯೋಗೆ ಬಂದ್ಬಿಡಿ.
0: ಮೇಡಮ್
1: ಧನ್ಯವಾದ ಮಾದಪ್ಪ ಅವರಿಗೆ. ನಿಮ್ಮ ಇಷ್ಟದ ಹಾಡು ಈಗ ಮುಡಿ ಬರುತ್ತೆ.

0: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿಟ್ಟಿದ್ದೀವಿ. ಕೊನೆಯ ಕಾಲರ್ ಯಾರು? ಹಲೋ ಹಲೋ
1: ಹೇಳಿ ಮೇಡಮ್.
0: ಹಲೋ ನಮಸ್ತೆ, ತಮ್ಮ ಹೆಸರು?
1: ರಮೇಶ್ ಅನ್ಬಿಟ್ಟು, ಹಂಪಾಪುರದಿಂದ ಮೇಡಮ್.
0: ಹಂಪಾಪುರದ ರಮೇಶ್ ಅವರು, ಯಾವಾಗ್ಲೂ ಸಂದೇಶಗಳು ಬರ್ತಾ ಇರುತ್ತೆ ಅಲ್ವಾ?
1: ಇಲ್ಲ ಮೇಡಮ್, ನಂಗೆ ಸಂದೇಶ ಕಳ್ಸಕ್ ಬರಲ್ಲ, ಕಾಲ್ ಒಂದ್ ಮಾಡ್ತೀನಿ ಅಷ್ಟೇ, ಕೇಳ್ಕೊಂಡು ಕೂತಿರ್ತೀನಿ ಅಷ್ಟೇ.
0: ಹೌದಾ, ಯಾವ ಹಾಡ್ಬೇಕು ನಿಮ್ಗೆ?
1: ನನಗೆ ಪರೋಪಕಾರಿಯಿಂದ ಬುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಅಂತ ಒಂದು ಸಾಂಗ್ ಇದೆ.
0: ಹಾಡ್ ಕೇಳ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಹೇಳ್ತಿರಲ್ಲ, ಹಾಗಾದ್ರೆ ನಿಮ್ ಕೆಲ್ಸ?
1: ಕೆಲ್ಸ ಮಾಮೂಲಿ ಟೈಲರ್ ಕೆಲ್ಸ ಮಾಡ್ತಾ ಇರ್ತೀನಿ.
0: ಓ ಹಂಗೆ,
1: ಹಾಡ್ಗಳಂದ್ರೆ ಬೇರೆ
0: ನೋಡಿ, ಹಾಡ್ಗಳನ್ನ ಕೇಳ್ತಾ ಕೇಳ್ತಾ ನಿಮ್ ಕೆಲ್ಸ ಮಾಡ್ಕೋಬಹುದು ಅಲ್ವಾ?
1: ಕೆಲ್ಸ ಮಾಡ್ತಾ ಇರ್ತೀನಿ, ಸುಮ್ನೆ ಕೂತಿರಲ್ಲ. ನಿಮ್ಗೆ ಕಾಲ್ ಮಾಡ್ಬೇಕು ಅಂದ್ರೆ ನನ್ಗೆ ಟೈಮ್ ಸಿಗಲ್ಲ.
0: ನೋಡಿ, ಸಂಗೀತ ಕೇಳಿದ್ರೆ ಎಲ್ಲ ಕೆಲಸವೂ ಚೆನ್ನಾಗತ್ತಂತೆ, ಗಿಡಗಳು ಚೆನ್ನಾಗಿ ಬೆಳೆಯತ್ತಂತೆ. ಹಾಗೆ ನಮ್ಮ ಕೆಲಸಗಳು ಕೂಡ ತುಂಬಾ ಚೆನ್ನಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಹಾಡುಗಳನ್ನ ಕೇಳ್ತಾ ಕೇಳ್ತಾ ನೀವು ಹೊಲಿಯುವಂತಹ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ.
1: ರೇಡಿಯೋ ಮಾತ್ರ ಆಫ್ ಮಾಡಲ್ಲ ನಾನು ಯಾವ್ದೇ ಕಾರಣಕ್ಕೂ.
0: ನೋಡಿ, ನಿಮ್ ಕೆಲ್ಸದ ಆಯಾಸನೇ ಗೊತ್ತಾಗೋದಿಲ್ಲ ಅಲ್ವಾ?
1: ಗೊತ್ತಾಗಲ್ಲ ನನ್ಗೆ.
0: ಯಾವ್ದ್ರಲ್ಲಿ ನೀವು ಸ್ಪೆಷಲಿಸ್ಟ್? ಜೆಂಟ್ಸ್ ಟೈಲರಾ, ಲೇಡೀಸ್ ಟೈಲರ್?
1: ಎರಡು ಮಾಡ್ತೀನಿ ಮೇಡಮ್, ಜೆಂಟ್ಸ್ ಲೇಡೀಸ್ ಎರಡು ಮಾಡ್ತೀನಿ.
0: ಎರಡು ಮಾಡ್ತೀರಾ ನಿಮ್ಮೂರಲ್ಲಿ? ಹಾಗೆ ನೀವು ಒಬ್ರೇನಾ, ಬೇರೆ ಸಹಾಯಕರು ಇದ್ದಾರಾ?
1: ಇಲ್ಲ ಮೇಡಮ್, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಇಲ್ಲಿ ಮನೇಲೆ ಮಾಡ್ತೀನಿ ವರ್ಕು.
0: ಹೌದಾ, ಸರಿ. ಹಾಗಾದ್ರೆ ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

ಇದರೊಂದಿಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡುಗಳೊಂದಿಗೆ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 1:05. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಆಧಾರಿತ ರೈಲು ಸೇವೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹರಿಯಾಣದ ಜಿಂದ್ನಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ 19ರಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಇದೇ 20ರಂದು ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ ಭಾನುವಾರ ವಿವಿಧ ರಾಜಕೀಯ ಪಕ್ಷಗಳ ಸದನದ ನಾಯಕರ ಸಭೆಯನ್ನು ಕರೆದಿದೆ. ಪ್ರಸ್ತುತ ವೇಳಾಪಟ್ಟಿಯಂತೆ ಮುಂಗಾರು ಅಧಿವೇಶನ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಗ್ರಾಮಸ್ಥರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಐತಿಹಾಸಿಕ ಚಾಮರಾಜೇಶ್ವರ ದೇವಾಲಯದ ಚಾಮುಂಡೇಶ್ವರಿ ದೇವಿಗೆ ಇಂದು ವಿಶೇಷ ಪೂಜೆ ನಡೆಯಿತು. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರ ವಿರುದ್ಧ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಎಚ್ಜೆ ಎಚ್ಚರಿಸಿದ್ದಾರೆ. ಈ ತಿಂಗಳ 20ರಿಂದ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ರಾಯಲ್ ಆಸ್ಟ್ರೇಲಿಯನ್ ಏರ್ಫೋರ್ಸ್ ಬಹುದೇಶೀಯ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲು ಭಾರತದ ರಫೇಲ್ ಯುದ್ಧ ವಿಮಾನ ಹಾಗೂ C-17 ಸಾರಿಗೆ ವಿಮಾನ ನೌಕೆ ಸೇರಿದಂತೆ 120 ವಾಯುಪಡೆ ಸೇನಾನಿಗಳು ಆಸ್ಟ್ರೇಲಿಯಾ ತಲುಪಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಹೇಳ್ತೀರಿ?
1: ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ.
0: ಐ ನೋ ಯುವರ್ ಟೇಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್.
1: ಲಲ್ಲ ಲಲ್ಲ ಲಲ್ಲ ಲಲ್ಲ.

0: ನೀವೀಗ ಕೇಳ್ತಾ ಇರೋದು ಜೊತೆಗಾರ ಚಿತ್ರದ ಗೀತೆ. ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಅದಕ್ಕೂ ಮೊದಲು ನೀವು ಕೇಳಿದ್ದು ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆಯಾಗಿತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ಧ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು

0: ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿಂದ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಡಿಜಿಎಂಎ ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ ಡಿಜಿಎಂಎ ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ ಡಿಜಿಎಂಎಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ, ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ದಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸಮಯ ಆಗಿದೆ 1:21:04. ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನು 1:21 ಈ ಸಮಯ ಗೇಮ್ ಶೋನ ಸಮಯ. ಇಂದಿನ ಗೇಮ್ ಶೋನ ವಿಶೇಷ ಸಿನಿಮಾ ರಸಪ್ರಶ್ನೆ. ಸಿನಿಮಾ ಅಂದ್ಕೂಡ್ಲೇ ನಮ್ಮ ಎಲ್ಲ ಕೇಳುಗರಿಗೂ ಸಹ ಬಹಳ ಖುಷಿ. ಹೌದು, ಸಿನಿಮಾದ ವಿಷಯಗಳು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಏನೋ ಒಂದು ರೀತಿ ಕುತೂಹಲ, ಹಾಗೆ ಇಷ್ಟ ಕೂಡ ಪಡುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ನ್ಯೂಸ್ ಪೇಪರ್ನ ತೆಗೆದುಕೊಂಡಾಗ ಇರಬಹುದು, ಅಥವಾ ಟಿ ವಿ ಚಾನೆಲ್ಗಳನ್ನು ನೋಡ್ತಾ ಇದ್ದಾಗ ಇರಬಹುದು, ಈ ಸಿನಿಮಾಗೆ ಸಂಬಂಧಪಟ್ಟಂತಹ ವಿಷಯಗಳು ಅಂತ ಹೇಳಿದ್ರೆ ಒಂದು ರೀತಿ ನಮಗೆ ಕಣ್ಣು ಮೊದಲು ಅಲ್ಲಿಗೇ ಹೋಗೋದು, ಕಿವಿ ಮೊದಲು ಅಲ್ಲಿಗೇ ಹೋಗೋದು. ಯಾಕಂದರೆ ಸಿನಿಮಾದವರು, ಕಲಾವಿದರು ಅಂತ ಹೇಳಿದ್ರೆ ಅವರು ಎಲ್ಲೋ ಇರ್ತಾರೆ, ಆದರೂ ಕೂಡ ನಮ್ಮ ಅವರ ನಡುವೆ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿರತ್ತೆ ಅಲ್ವಾ. ನಾವು ಹೇಳದೇನೆ ನಮ್ಮ ರಾಜ್ಕುಮಾರು, ನಮ್ಮ ಜಾನಕಿಯವರು ಅಂತ ಹೇಳಿ ಅಲ್ವಾ. ಅವರಿಗೆ ನೀವು ಗೊತ್ತಿಲ್ಲದೆ ಇರಬಹುದು, ಆದರೆ ನಿಮಗೆ ಅವರು ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಅವರ ಬಗ್ಗೆ ಹೆಚ್ಚೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಕುತೂಹಲ, ಆಸಕ್ತಿ ಎಲ್ಲವೂ ಕೂಡ ಇರುತ್ತೆ. ಹಾಗೆಯೇ ಸಿನಿಮಾ ರಸಪ್ರಶ್ನೆ ಅಂದರೂ ಕೂಡ ಎಲ್ರಿಗೂ ಸಹ ಬಹಳ ಇಷ್ಟವಾಗುವಂಥದ್ದು ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಈ ದಿನದ ರಸಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಏನಿರಬಹುದು ತಿಳ್ಕೊಳ್ಳೋಣ ಈ ಒಂದು ಚಿಕ್ಕ ವಿರಾಮದ ನಂತರ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
0: ಎಷ್ಟೊಂದು ಅರ್ಥಗರ್ಭಿತವಾದಂತಹ, ಹಾಗೆ ಅರ್ಥವನ್ನು ನೀಡುವಂತಹ ಮಾತು ಅಲ್ವಾ ಇದು. ಯೋಧರೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋರು ಗಡಿಯಲ್ಲಿ, ಇಲ್ಲ ಅಂತ ಹೇಳಿದ್ರೆ ಶತ್ರುಗಳು ಸುಲಭವಾಗಿ ನಮ್ಮನ್ನು ತಳ್ಳಿಬಿಡ್ತಾ ಇದ್ರು. ಅವರ ಯೋಗಕ್ಷೇಮದ ಬಗ್ಗೆ ಪ್ರಾರ್ಥಿಸೋದು ನಿಜಕ್ಕೂ ನಮ್ಮ ಕರ್ತವ್ಯ ಅಂತಲೇ ಹೇಳಬಹುದು. ಪ್ರತಿದಿನವೂ ಕೂಡ ಬೆಳಗ್ಗೆ ಅವರನ್ನು ನೆನೆಯುವಂಥದ್ದು, ಹಾಗೆ ರಾತ್ರಿ ಮಲಗುವಾಗ ಕೂಡ ಅವರನ್ನು ನೆನೆಯುವಂಥದ್ದು ನಾವು ಅವರಿಗೆ ನೀಡುವಂತಹ ಒಂದು ಕೃತಜ್ಞತೆ ಅಂತಲೇ ಹೇಳಬಹುದು. ಈ ಒಂದು ಮಾತಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಗೇಮ್ ಶೋ ಸಿನಿಮಾ ರಸಪ್ರಶ್ನೆಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೇಳ್ತಾ, ನಿಮ್ಮ ತಲೆಗೆ ಕೆಲಸವನ್ನು ಕೊಡೋದಕ್ಕೆ ನಿಮ್ಮ ಜೊತೆಯಾಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಈಗ ಒಂದು ಹಾಡಿನ ತುಣುಕನ್ನು ನಾನು ಕೇಳಿಸ್ತೀನಿ. ಈ ಹಾಡು ಯಾವ ಚಿತ್ರದ್ದು, ಹಾಗೆ ಇದನ್ನು ಬರೆದಿರುವಂತಹ ಚಿತ್ರ ಸಾಹಿತಿ ಯಾರು ಅಂತ ಹೇಳಿ ನೀವು ತಿಳಿಸ್ಬೇಕಾಗತ್ತೆ. ಅದಕ್ಕೆ ಇರುವಂತಹ ಕಾಲಾವಕಾಶ 2 ಹಾಡುಗಳು. ಸಂದೇಶದ ಮೂಲಕ ನೀವು ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9483091029, 9483091029. ಈ ಹಾಡಿನ ತುಣುಕನ್ನು ಕೇಳಿ ಇದು ಯಾವ ಚಿತ್ರದ್ದು, ಹಾಗೆ ಇದನ್ನು ಬರೆದ ಚಿತ್ರ ಸಾಹಿತಿ ಯಾರು, ಗೀತರಚನೆಕಾರ ಯಾರು ಅಂತ ಹೇಳಿ ನೀವು ಹೇಳಬೇಕು. ಹಾಡು ಹೀಗಿದೆ.

ಇಷ್ಟು ಸುಲಭ ಅಂತ ಅನ್ಕೊಳ್ಬೇಡಿ, ಯಾಕಂತ ಹೇಳಿದ್ರೆ ಇದು ಹಾಡಿನ ಮೊದಲ ಸಾಲಲ್ಲ, ಹಾಡಿನ ಮಧ್ಯಭಾಗದಿಂದ ಆರಿಸಿರುವಂತಹ ಗೀತೆಯ ತುಣುಕಾಗಿದೆ. ಯಾವ ಗೀತೆ ಇದು? ಬೇಗ ಬೇಗ ಸಂದೇಶವನ್ನು ಕಳಿಸಿ 9483091019.

ಗೇಮ್ ಶೋ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಕೇಳಿದಂತಹ ಮೊದಲ ಪ್ರಶ್ನೆಗೆ ನಮ್ಮ ಕೇಳುಗರ ಉತ್ತರಗಳು ಬಂದಿಲ್ಲ. ಈಗ ಮತ್ತೊಮ್ಮೆ ಆ ಗೀತೆಯನ್ನು ಕೇಳಿಸ್ತೀನಿ, ಅಂದರೆ ಆ ಗೀತೆಯ ತುಣುಕನ್ನು. ಆ ಗೀತೆಯ ಮಧ್ಯಭಾಗದ ಒಂದು ತುಣುಕು ಇದು. ಅದಕ್ಕೂ ಮೊದಲು ಈಗಷ್ಟೇ ಪ್ರಸಾರವಾದಂತಹ ಹಾಡಿನ ವಿವರಣೆಯನ್ನು ನೀಡಿಲ್ಲ ಅಲ್ವಾ? ರತ್ನಮಂಜರಿ ಚಿತ್ರದ ಹಾಡನ್ನು ನೀವು ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ದು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಇನ್ನು ಪ್ರಶ್ನೆ ಹೀಗಿದೆ, ಈ ಗೀತೆಯ ತುಣುಕು ಯಾವ ಚಿತ್ರದ್ದು, ಹಾಗೆ ಇದನ್ನು ಬರೆದಂತಹ ಗೀತ ಸಾಹಿತಿ ಯಾರು ಅಂತ ಹೇಳಿ. ಗೀತೆ ಹೀಗಿದೆ,

ಒಂದು ಕ್ಲೂ ಕೊಡಬೇಕು ಅಂತ ಹೇಳಿದ್ರೆ, ಈ ಚಿತ್ರ 1967 ಬಿಡುಗಡೆಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಹಾಗೆ ಭಾರತಿ, ವಂದನಾ ಇವರೆಲ್ಲರೂ ಕೂಡ ಈ ಚಿತ್ರದ ತಾರಾ ಬಳಗದಲ್ಲಿ ಇದ್ರು. ಹಾಗೆಯೇ ಈ ಚಿತ್ರದ ಹೆಸರು ಏನು ಗೊತ್ತಾ, ಈ ಚಿತ್ರದ ಹೆಸರಿನ ಪ್ರಾರಂಭದಲ್ಲಿ ಇರುವಂತಹ ಒಂದು ಪದ ಅರಸ ಅನ್ನುವಂತಹ ಅರ್ಥ ಕೊಡುವಂಥದ್ದು. ಇಷ್ಟೊಂದು ಕ್ಲೂ ಸಾಕು ಅಂತ ಹೇಳ್ತೀನಿ. ಹೌದು, ಎಲ್ಲವೂ ಸಹ

ನಮ್ಮ ಕೇಳುಗರಿಗೆ ಗೊತ್ತಿರುವಂತಹ ಹಾಡುಗಳೇ. ಹಾಗಾಗಿ ನಾನು ಕೂಡ ಸ್ವಲ್ಪ ಹೋಮ್ವರ್ಕ್ ಹೆಚ್ಚಾಗೇ ಮಾಡ್ಕೊಂಡು ಬಂದೆ ಇವತ್ತು, ನಮ್ಮ ಕೇಳುಗರಿಗೆ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು ಅಂತ ಹೇಳಿ. ಹಾಗೆಯೇ ಈ ಹಾಡು ಆಗಿಂದಾಗ್ಗೆ ಅಂತ ಹೇಳೋಕ್ಕಾಗದೆ ಇದ್ದರೂ ಅಪರೂಪವಾಗಿ ನಮ್ಮ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗಿದೆ. ಹಾಗಾಗಿ ಹಾಡನ್ನು ಪೂರ್ತಿ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ಹಾಡು ಅಂತ ಹೇಳಿ. ಆದರೆ ಈಗ ಪ್ರಶ್ನೆಯಾಗಿ ಕೇಳಿರೋದ್ರಿಂದ ಹಾಡಿನ ಮಧ್ಯಭಾಗದಿಂದ ತುಣುಕನ್ನು ಕೇಳಿಸಲಾಗಿದೆ. ಈಗ ಮತ್ತೊಂದು ಗೀತೆ ಈಗ ಮೂಡಿ ಬರ್ತಾ ಇದೆ. ಈ ಒಂದು ಗೀತೆ ಪ್ರಸಾರ ಆಗುವವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ 3 ಗಂಟೆ, ಮತ್ತೊಮ್ಮೆ ಕೇಳಿ, 3:55 ಕಾಲಾವಕಾಶ. ಶ್ರೀಮಂತನ ಮಗಳು ಚಿತ್ರದ ಹಾಡು ಈಗ ಎಸ್ ಜಾನಕಿಯವರದೇ ಧ್ವನಿಯಲ್ಲಿ ಮತ್ತೊಮ್ಮೆ ಮೂಡಿಬರುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ.

0: ಈ ಒಂದು ಹಾಡಿನ ತುಣುಕು ಯಾವ ಚಿತ್ರದ್ದು, ಹಾಗೆ ಬರೆದವರು ಯಾರು ಅಂತ ಹೇಳಿ ಕೇಳಿದ್ದೆ. ನಮ್ಮ ಕೇಳುಗರು ಹಿಂಟನ್ನು ತಗೊಂಡ ತಕ್ಷಣ ಸರಿಯಾಗಿ ಉತ್ತರಗಳನ್ನು ಕಳಿಸ್ಬಿಟ್ಟಿದ್ದಾರೆ. ಜಾಣ ಕೇಳುಗರು ಅವರು ಯಾರ್ಯಾರು ಅಂತ ಹೇಳಿ ಆಮೇಲೆ ನಾನು ಹೇಳ್ತೀನಿ. 1:36:17 ನಾವಿದ್ದೀವಿ ಗೇಮ್ ಶೋನಲ್ಲಿ. ಈ ದಿನ ಸಿನಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಸರಿ ಉತ್ತರ ನೀಡಿರುವಂತಹ ನಮ್ಮ ಕೇಳುಗರ ಹೆಸರುಗಳು ಹೀಗಿದೆ. ಜಗದಾಂಬಿಕಾ ಹಂಸವೇಣಿ ಅವರು ಮೊದಲಿಗೆ ಸರಿಯಾದ ಉತ್ತರವನ್ನು ನೀಡಿರುವಂಥದ್ದು. ಇಲ್ಲ ಇಲ್ಲ, ಅವರಲ್ಲ, ಅದಕ್ಕೂ ಮೊದಲೇ ಬಂದಂತಹ ಉತ್ತರ ಯಾರ್ದು ಅಂತ ಹೇಳಿದ್ರೆ ಅವರು ಬರೀ ಹೆಸರನ್ನು ತಿಳಿಸಿಲ್ಲ, ಅವರ ಹೆಸರನ್ನು ತಿಳಿಸಿಲ್ಲ, ಹಾಗೆ ಅರ್ಧ ಉತ್ತರ ಮಾತ್ರ ಬಂದಿದೆ. ಅಂದರೆ ಸರಿಯಾಗಿ ಚಿತ್ರದ ಹೆಸರನ್ನು ಅವರು ತಿಳಿಸಿದ್ದಾರೆ, ಆದರೆ ಸಾಹಿತಿ ಯಾರು ಅಂತ ಹೇಳಿ, ಗೀತ ಸಾಹಿತಿ ಯಾರು ಅಂತ ಹೇಳಿ ತಿಳಿಸಿಲ್ಲ. ಅವರ ಸಂಖ್ಯೆ 99316 ಇಲ್ಲಿಂದ ಕೊನೆಗೊಳ್ಳುವಂತಹ ನಂಬರಿನ ನಮ್ಮ ಕೇಳುಗರು. ಹಾಗೆಯೇ ಮತ್ತಾರು ಎರಡನೇ ಸರಿ ಉತ್ತರವನ್ನು ನೀಡಿರುವಂಥವರು ಜಗದಾಂಬಿಕಾ ಹಂಸವೇಣಿಯವರು. ಆನಂತರ ಜಯಶ್ರೀ ಸುನಿಲ್ ರಾಜಾಜಿನಗರದ ನಮ್ಮ ಕೇಳುಗರು, ಮತ್ತು ಚಿತ್ರ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಚಿತ್ರದ ಹೆಸರನ್ನು ಸರಿಯಾಗಿ ಹೇಳಿದ್ದಾರೆ, ಆದರೆ ಚಿತ್ರ ಸಾಹಿತಿ ಹೆಸರು ತಪ್ಪಾಗಿದೆ ಅವರು ಕೊಟ್ಟಿರುವಂಥದ್ದು. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯ ನಮ್ಮ ಕೇಳುಗರು, ಇವರ ಉತ್ತರ ಕೂಡ ಪರ್ಫೆಕ್ಟ್. ಮಂಗಳ ಮೈಸೂರಿನಿಂದ ಇವರು ಕೂಡ ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದರೆ ಅರ್ಧ ಉತ್ತರ, ಸರಿಯಾದ ಒಂದು ಚಿತ್ರದ ಹೆಸರನ್ನು ಮಾತ್ರ ಅವರು ತಿಳಿಸಿದ್ದಾರೆ. ಎರಡು ಉತ್ತರವನ್ನು ಸರಿಯಾಗಿ ಕೊಟ್ಟಂತಹ ನಮ್ಮ ಮತ್ತೊಬ್ಬ ಕೇಳುಗರು ಅಂತ ಹೇಳಿದರೆ ವಿಜಯ್ ವಿಲ್ಸನ್ ಗಾರ್ಡನ್ನ ನಮ್ಮ ಕೇಳುಗರು. ಹಾಗೆ ಇನ್ಯಾರು ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶ ಕಳಿಸಿ ಸರಿಯಾದ ಉತ್ತರ, ಅರ್ಧ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿತ್ರ ಸಾಹಿತ್ಯ ಹೆಸರನ್ನು ಅವರು ತಿಳಿಸಿಲ್ಲ. ಹಾಗೆ ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರಗಳನ್ನು ಕೇಳಿಬಿಟ್ಟು ನಾವು ಈಸಿಯಾಗಿ ಹೇಳಿಬಿಡ್ತೀರಿ. ಯಾವಾಗಲೂ ಬಿಡುಗಡೆಯಾದ ಚಿತ್ರದ ಕುರಿತು ಹೇಳಿದ್ರೆ ನಾವು ಹೇಗೆ ಉತ್ತರಿಸೋದು ಅಂತ ಹೇಳಿ ಸಂದೇಶವನ್ನು ರೋಹಿಣಿ ಮೋಹನ್ ಅವರು ಹಳೆ ಹುಬ್ಬಳ್ಳಿಯಿಂದ ಕಳಿಸಿದ್ದಾರೆ. ನೋಡಿ, ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರಬೇಕಲ್ವಾ? ಪ್ರಶ್ನೆ ಮಾಡೋರಿಗೆ ನಾವು ಎಕ್ಸಾಮ್ ಪೇಪರ್ನ ತೊಗೊಂಡ್ರು, ನೀವು ಈ ಪ್ರಶ್ನೆ ಕೇಳಿಬಿಟ್ರೆ ಹೇಗೆ, ನಮ್ಗೆ ಆ ಪ್ರಶ್ನೆ ಕೇಳಬೇಕಿತ್ತು ಅಂತ ಹೇಳಿ ನಾವು ಹೇಳ್ತೀವಾ? ಇಲ್ಲ ಅಲ್ವಾ? ಅದೇ ರೀತಿ ಸಿನಿ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾವ ಪ್ರಶ್ನೆ ಕೇಳ್ರಿ, ನಾವು ಹೇಳೋದಕ್ಕೆ ರೆಡಿಯಾಗಿರ್ತೀವಿ ಅಂತ ನೀವು ಹೇಳಬೇಕು. ಇನ್ನು ಈ ಹಾಡು ಯಾವ ಚಿತ್ರದ್ದು ಅಂತ ಹೇಳೇ ಬಿಡ್ತೀನಿ. ಈಗ ಈ ಹಾಡು ರಾಜಶೇಖರ ಚಿತ್ರದ್ದು. ಆ ಒಂದು ಚಿತ್ರದ ಹೆಸರಿನ ಮೊದಲ ಭಾಗ ಅರಸ ಅನ್ನುವಂತಹ ಅರ್ಥ ಬರುತ್ತೆ ಅಂತ ಹೇಳಿದೆ, ರಾಜ. ಹಾಗೆಯೇ ಈ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇರುವಂತಹ ಒಂದು ಚಿತ್ರದ ಹಾಡು ಇದು. ಪಿ ಪಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ನೀವು ಕೇಳಿದ್ದು ಕೂಡ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇದ್ದಂತಹ ಒಂದು ಹಾಡಿನ ತುಣುಕಾಗಿತ್ತು. ಈ ಗೀತೆಯ ಸಾಹಿತಿ ಜಿ ವಿ ಅಯ್ಯರವರು. ರಾಜಶೇಖರ ಚಿತ್ರ ಹಾಗೆ ಜಿ ವಿ ಅಯ್ಯರ್ ಅಂತ ಹೇಳಿ ಸುಮಾರು ಜನ ನಮ್ಮ ಕೇಳುಗರು ಸರಿ ಉತ್ತರವನ್ನು ನೀಡಿದರೆ. ಹಾಗಾಗಿ ಸರಿ ಉತ್ತರವನ್ನು ನೀಡಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಇದು ಸಿಗಲೇಬೇಕು.

ಹಾಡು ಹಾಕ್ಬಿಟ್ರೆ ಮುಂದಿನ ಪ್ರಶ್ನೆ ಹೇಳೋದಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ದೀರಾ? ಇಲ್ಲ, ಖಂಡಿತವಾಗಿಯೂ ಹೇಳ್ತೀನಿ. ನಮ್ಮ ಎಸ್ ಜಾನಕಿಯವರು ಗಾಯಕಿಯಾಗಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಹಾಡೋದಷ್ಟೇ ಅಲ್ಲ, ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ನಮ್ಮ ಎಸ್ ಜಾನಕಿಯವರು ಸಂಗೀತ ನಿರ್ದೇಶನ ಮಾಡಿದಂತಹ ಒಂದೇ ಒಂದು ಚಿತ್ರ ಇದೆ. ಆ ಚಿತ್ರ ಯಾವುದು, ಯಾವ ಭಾಷೆಯದು ಅಂತ ಹೇಳಿ ನೀವು ನಮಗೆ ತಿಳಿಸ್ಕೊಡ್ಬೇಕು. ನಿಮ್ಮ ಕಾಲಾವಕಾಶ 2 ಹಾಡು.

ಸಿನಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದಿನ ಗೇಮ್ ಶೋನಲ್ಲಿ ಟ್ಯೂನ್ ಮಾಡಿದಿರಿ 102.9, ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಪ್ರಶ್ನೆ ಹೀಗಿದೆ, ಎಸ್ ಜಾನಕಿಯವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಒಂದೇ ಒಂದು ಚಿತ್ರಕ್ಕೆ, ಆ ಚಿತ್ರ ಯಾವುದು ಅಂತ ಹೇಳಿ ನಾನು ಕೇಳಿದ್ದೆ. ಈಗಾಗಲೇ ಸರಿ ಉತ್ತರಗಳು ಬಹಳಷ್ಟು ಬಂದಿದೆ. ಇನ್ನೂ ಒಂದಷ್ಟು ಜನ ಸಂದೇಶ ಕಳಿಸಿಲ್ಲ ಅಂತ ಹೇಳಿ ನೀವೇನಾದ್ರು ಅಂದ್ಕೊಂಡ್ರೆ ಈಗಲೂ ಕೂಡ ನೀವು ಕಳಿಸಬಹುದು. ಒಂದು ಹಾಡಿನ ಕಾಲಾವಕಾಶ ಇರುತ್ತೆ, 9484-109-1029 ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಬರೆದು ಕಳಿಸಿ. ನಿಮ್ಮ ಹೆಸರು ಹಾಗೆ ಊರನ್ನು ಬರೆಯೋದು ಮರಿಬೇಡಿ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಗೇಮ್ ಶೋ ಕಾರ್ಯಕ್ರಮ, ಹೌದು, ಈ ದಿನ ಸಿನಿ ರಸಪ್ರಶ್ನೆ ಕಾರ್ಯಕ್ರಮ ಇದೆ. ಕೇಳೋದ್ರ ಜೊತೆಗೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದೀರಿ. ಇನ್ನು ಸರಿಯಾದ ಉತ್ತರ ಯಾರ್ಯಾರು ಕೊಟ್ಟಿದ್ರು ಅಂತ ಹೇಳಬೇಕು ಅಲ್ವಾ? ಕಳೆದ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದಂತಹ ನಮ್ಮ ಕೇಳುಗರು ಯಾರ್ಯಾರು? ಮೊದಲಿಗೆ ಉತ್ತರ ಕೊಟ್ಟವರು ಕಿರಣ್ ಅವರು, ದೇವರ ಚಿಕ್ಕನಹಳ್ಳಿಯ ನಮ್ಮ ಕೇಳುಗರಾದ ಕಿರಣ್ ಅವರ ಉತ್ತರ ಮೊದಲ ಉತ್ತರ ಸರಿ ಉತ್ತರ ಆಗಿದೆ. ಹಾಗೆಯೇ ವಿಜಯ್ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿದರೆ, ಮತ್ತು ಗಜಾನನ ಭಟ್ಟ ಬೋಳನಮಕ್ಕಿಯ ನಮ್ಮ ಕೇಳುಗರು, ಬಿಂದು ಪ್ರಕಾಶ್ ಅವರು, ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದ ನಮ್ಮ ಕೇಳುಗರು, ಮತ್ತು ಗಾಯತ್ರಿ ಚಂದ್ರಶೇಖರ್ ಸಾಗರದ ನಮ್ಮ ಕೇಳುಗರು, ಹನುಮಂತಪ್ಪ ಮಡಿವಾಳ್

ಕಳ್ಳರ ಜಗಳೂರಿನ ಕೇಳುಗರು ಮತ್ತು ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಸಂದೇಶ ಕಳಿಸಿದರೆ, ಹಾಗೆ ಚೈತ್ರ ಡಿ ಎಂ ಕಾಮಲಾಪುರದಿಂದ ಸಂದೇಶ ಕಳಿಸಿ ಸರಿಯಾದ ಉತ್ತರವನ್ನು ನೀಡಿದರೆ, ಹಾಗೆ ಮತ್ತಾರು ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸಂದೇಶ ಕಳಿಸಿದರೆ, ಆಶಾ ಅವರು ಕೂಡ ಇವರ ಜೊತೆ ಇದ್ದಾರೆ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದರೆ. ಹಾಗೆ ಯಾರು ನೇತ್ರಾ ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿದರೆ, ನಾಗೇಂದ್ರ ಅವರು ವಿದ್ಯಾರಣ್ಯಪುರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಎಲ್ಲ ಕೇಳುಗರು ಸಹ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಅಷ್ಟೇ ಉತ್ಸುಕತೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವು ಉತ್ತರಗಳನ್ನು ನೀಡ್ತಾ ಇದ್ದೀರಿ. ಸರಿಯಾದ ಉತ್ತರ ನೀಡ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ, ಪಾಲ್ಗೊಳ್ಳುವಿಕೆ ಅಂದರೆ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರಲ್ಲ, ಅದು ತುಂಬಾ ಮುಖ್ಯ. ಹಾಗಾಗಿ ಉತ್ತರವನ್ನು ನೀಡಲು ಪ್ರಯತ್ನ ಮಾಡಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಮೊದಲಿಗೆ ಧನ್ಯವಾದ ಹಾಗೂ ಚಪ್ಪಾಳೆ. ಹಾಗೆ ಈಗ ಬರುವಂತಹ ಚಪ್ಪಾಳೆ ಸರಿಯಾದ ಉತ್ತರ ನೀಡಿದಂತಹ ನಮ್ಮ ಕೇಳುಗರಿಗೆ. ಹೌದು, ಎಸ್ ಜಾನಕಿಯವರು ಸಂಗೀತ ನಿರ್ದೇಶನ ಮಾಡಿದಂತಹ ಒಂದೇ ಒಂದು ಚಿತ್ರ ಅಂತ ಹೇಳಿದ್ರೆ ತೆಲುಗಿನ ಮೌನ ಪೋರಾಟಂ ಅನ್ನುವಂತಹ ಚಿತ್ರ. ಆಮೇಲೆ ಅವರು ಈ ಒಂದು ಸಂಗೀತ ನಿರ್ದೇಶನದಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ. ಕಾರಣ ಕೇಳಿದಾಗ, ಶಾಸ್ತ್ರೀಯವಾಗಿ ನಾನು ಸಂಗೀತವನ್ನು ಅಭ್ಯಾಸ ಮಾಡದೇ ಇರೋದ್ರಿಂದ ನೊಟೇಷನ್ ಬರೆಯೋದಕ್ಕೆ, ಹಾಗೆಯೇ ಈ ಮ್ಯೂಸಿಕ್ಕನ್ನು ಸ್ಕೆಡ್ಯೂಲ್ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ, ನಾನು ಮತ್ತೊಬ್ಬರ ಸಹಾಯ ತಗೊಳ್ಬೇಕಾಗತ್ತೆ, ಇದೆಲ್ಲ ಯಾಕೆ ಬೇಕು, ಹಾಡೋದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ, ಹಾಗಾಗಿ ಹಿನ್ನೆಲೆ ಗಾಯಕಿಯಾಗಿಯೇ ನಾನು ಮುಂದುವರಿಯೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅವರು ಹೇಳಿದ್ರಂತೆ. ಆದರೂ ಕೂಡ ಅವರು ಕೂಡ ಮಾಡಿದಂತಹ ಒಂದು ಪ್ರಯತ್ನ ಒಳ್ಳೆಯ ಪ್ರಯತ್ನವೇ, ಹಾಡುಗಳು ಚಿತ್ರ ಎಲ್ಲ ಕೂಡ ಹಿಟ್ಟಾಗಿತ್ತಂತೆ. ಅದಕ್ಕಾಗಿ ನಮ್ಮ ಎಸ್ ಜಾನಕಿಯವರಿಗೂ ಇದು ಸಿಗಲೇಬೇಕಲ್ವಾ? ಅಭಿಮಾನಿಗಳ ಅಭಿಮಾನದ ಮುಂದೆ ನಿಜಕ್ಕೂ ಎಲ್ಲವೂ ಕೂಡ, ಎಂಥ ಪ್ರಶಸ್ತಿಯೂ ಕೂಡ ಕಮ್ಮಿನೇ ಅಂತಲೇ ಹೇಳಬಹುದು. ಅಂತಹ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಂತಹ ಹೆಮ್ಮೆಯ ಗಾಯಕಿ ಅಂತ ಹೇಳಿದ್ರೆ ಎಸ್ ಜಾನಕಿಯವರು. ಇನ್ನು ಕೇಳ್ತಾ ಕೇಳ್ತಾ ನಾವು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ಕಡೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾ ಸ್ವಲ್ಪ ಈಸಿಯಾಗೇ ಹೇಳಿಬಿಡೋಣ ಅಂತ, ಪಾಪ ಕಷ್ಟವಾಗಿರೋದು ಕೊಡೋದು ಬೇಡ, ಬೇಗ ಬೇಗ ಉತ್ತರ ಹೇಳಿಬಿಡಲಿ ಅಂತ ಹೇಳಿ. ಕಷ್ಟದ ಪ್ರಶ್ನೆ ಇತ್ತು, ಆದರೆ ಸಮಯದ ಅಭಾವ ಇರೋದ್ರಿಂದ ಈ ಒಂದು ಸುಲಭವಾದ ಪ್ರಶ್ನೆ. ಎಸ್ ಜಾನಕಿಯವರ ದನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡು ಯಾವ ಚಿತ್ರದ್ದು ಅಂತ ಹೇಳಿ ಸಾಕು. ಬೆಂಗಳೂರಿನ ಈ ದುಂಡು ಮಲ್ಲೆ ಯಾವ ಚಿತ್ರದಿಂದ ಬಂದಿದ್ದಾಳೆ ನೀವು ಹೇಳಬೇಕಾಗತ್ತೆ, ನಿಮ್ಮ ಕಾಲಾವಕಾಶ. ಇನ್ನೊಂದು, 1:54 ಆಗಿದೆ ಈಗ, ಇನ್ನೊಂದು 4-5 ಅಂತ ಹೇಳಿ ಹೇಳಬಹುದು.

ಈ ಚಿತ್ರ ಮನೆ ಬೆಳಗಿದ ಸೊಸೆ, ಎಸ್ ಜಾನಕಿಯವರು ಹಾಗೆ ಅಂಜಲಿ ಎಲ್ಲಾರವರು ಹಾಡಿರುವಂತಹ ಹಾಡು ಇದು. ಅರೆಂಜ್ ಜಯಗೋಪಾಲ್ ಅವರ ಸಾಹಿತ್ಯ ಇದೆ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

ಸಿನಿರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ಹಾಗೆ ಸರಿಯಾದ ಉತ್ತರವನ್ನು ನೀಡಿದವರಿಗೂ ಕೂಡ ಮೊದಲಿಗೆ ಈ ಚಪ್ಪಾಳೆ. ಈ ದುಂಡು ಮಲ್ಲೆ ಬಂದದ್ದು ಯಾವ ಚಿತ್ರದಿಂದ ಅಂತ ಹೇಳಿ ನಾನು ಕೇಳಿದ್ದೆ. ಸುಮಾರು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಮುದ್ದು ಮೀನಾ ಚಿತ್ರದ ಹಾಡು ಅಂತ ಹೇಳಿ ರಾಜಾಜಿನಗರದಿಂದ ಜಯಶ್ರೀ ಸುನಿಲ್ ಅವರು ಮೊದಲಿಗೆ ಉತ್ತರವನ್ನು ನೀಡಿರುವಂತಹ ನಮ್ಮ ಕೇಳುಗರು. ಹಾಗೆ ವಿಜಯ್ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿ ಸರಿಯಾದ ಉತ್ತರವನ್ನು ನೀಡಿದರೆ. ಚಂದ್ರಮ್ಮ ಮತ್ತು ರಾಜಗೋಪಾಲ್ ಅವರು ಬೇತಮಂಗಲದಿಂದ ಸಂದೇಶ ಕಳಿಸಿ ಸರಿಯಾದ ಉತ್ತರ ನೀಡಿದರೆ. ಪೂರ್ಣಿಮಾ ಮಿಸ್ತ್ರಿ ನಾರಾಯಣಪುರದಿಂದ, ಹಾಗೆ ಎಸ್ ಜಗದೀಶ್ವರಾಚಾರ್ ಅವರು ಸಂದೇಶ ಕಳಿಸಿ ಸರಿಯಾದ ಉತ್ತರ. ಹಾಗೆ ಆರತಿ ಭಾರತಿ ಅವರು ಹಾಡುವಂತಹ ಈ ಹಾಡು ಅಪರೂಪದ ಗೀತೆ, ಯಾರೂ ಕೂಡ ಪ್ರಸಾರ ಮಾಡಿರಲಿಲ್ಲ, ಧನ್ಯವಾದ ವಿವಿಧ ಭಾರತಿಗೆ ಅಂತೇಳಿ ಮಂಗಳ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ನನ್ನ ದೇವರು ಚಿತ್ರದ ಹಾಡು ಇದು ಅಂತ ಹೇಳಿ ಕಳಿಸಿದ್ದಾರೆ. ಬಹುಶಃ ಕನ್ಫ್ಯೂಸ್ ಆಗಿರಬಹುದೇನೋ, ಇರಲಿ, ಪರವಾಗಿಲ್ಲ. ಈ ಒಂದು ಚಿತ್ರದ ಹಾಡು ಬೆಂಗಳೂರ ದುಂಡು ಮಲ್ಲೆ ಅನ್ನುವಂತಹ ಈ ಚಿತ್ರದ ಹಾಡು ಮುದ್ದು ಮೀನಾ ಚಿತ್ರದ ಹಾಡಾಗಿತ್ತು. ಇದು ಸೋರಟ್ ಅಶ್ವಥ್ ಅವರು ಈ ಗೀತೆನ ಬರೆದಿದ್ರು. ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಈ ಗೀತೆಗಿತ್ತು. ಹಾಗೆಯೇ ಈ ಚಿತ್ರ ತೆರೆ ಕಂಡದ್ದು 1967. ಈ ಒಂದು ಮಾಹಿತಿಯೊಂದಿಗೆ ಇಂದಿನ ಸಿನಿ ಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಕಾರ್ಯಕ್ರಮವನ್ನು ಕೇಳಿದಂತಹ, ಭಾಗವಹಿಸಿದಂತಹ, ಸರಿ ಉತ್ತರವನ್ನು ನೀಡಿದಂತಹ ಎಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದೆ ಸರಿಯಾಗಿ 2 ಗಂಟೆಗೆ ಇಂಗ್ಲೀಷ್ನಲ್ಲಿ ವಾರ್ತೆಗಳು ಮೂಡಿಬರುತ್ತೆ. ಆ ನಂತರ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಕೇಳ್ತಾರೆ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಟ್ಯೂನ್ ಮಾಡಿದರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 2:18:46 ಈ ಸಮಯದಲ್ಲಿ ಸ್ಪಂದನಾ ಕಾರ್ಯಕ್ರಮ ಮೂಡಿ ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಈ ದಿನದ ಸ್ಪಂದನಾ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇಲ್ಲ. ಕ್ಷಮೆಯಿರಲಿ. ಇನ್ನೀಗ ಚಿತ್ರಗೀತೆಗಳು ನಿಮಗಾಗಿ.

ಈಗಷ್ಟೇ ನೀವು ಕೇಳಿದಂತಹ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇತ್ತು. ಬಿಡುಗಡೆ ಚಿತ್ರದ ಹಾಡು ಟಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆ ಇತ್ತು. ಮುಂದೆ ಮೂಡಿ ಬರ್ತಾ ಇದೆ ಎಸ್ ಜಾನಕಿಯವರದೇ ಧ್ವನಿಯಲ್ಲಿ ಜನ್ಮರಹಸ್ಯ ಚಿತ್ರದ ಹಾಡು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ.

0: ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಭಲೆ ಬಸವ ಚಿತ್ರದ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಎಸ್ ರಾಜೇಶ್ವರ ರಾವ್ ಅವರ ಸ್ವರ ಸಂಯೋಜನೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ.
1: ಓಹೋ ಭಲೆ ಬಸವ

0: ಸಮಯ ಸರಿಯಾಗಿ 2:30. ಇನ್ನೀಗ ಪ್ರದೇಶ ಸಮಾಚಾರ.
1: ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸಿದೆ.

0: ಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ 1000+ ಈ ಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ

ಆಹ್ವಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿದಿರಿ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ಟುಡಿಯೋದಲ್ಲಿ ಸಮಯ 2:41:35.

ಈಗ ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನು ಒಂದೇ ಸಲಕ್ಕೆ ಕೇಳುವಂತಹ ಸಮಯ. ಹೌದು, ಆ ಗೀತ ಗುಚ್ಛ ನಿಮಗಾಗಿ ಮೂಡಿಬರುತ್ತೆ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಇಂದಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ಕೇಳುವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈಗ ಪ್ರಸಾರವಾಗುವಂತಹ ಹಾಡುಗಳು ಭೂಲೋಕದಲ್ಲಿ ಯಮರಾಜ ಚಿತ್ರದ್ದು. ಈ ಚಿತ್ರ 1979 ತೆರೆ ಕಂಡಿತ್ತು. ಲೋಕೇಶ್, ಅಂಜಲಿ, ವಾಣಿ, ಎಂ ಪಿ ಶಂಕರ್, ಬಾಲಕೃಷ್ಣ ಹಾಗೆ ಇನ್ನಿತರರು ಚಿತ್ರದ ತಾರಾ ಬಳಗದಲ್ಲಿ ಇದ್ದರು. ಈಗ ಆ ಚಿತ್ರದ ಒಂದು ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೆ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಇರುವಂಥದ್ದು.

ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಗಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂತೆ ಮಾಡ್ತಿ.

0: ರಾಜ ನನ್ನವನೇ, ಈ ರಾಜ ನನ್ನವನೇ, ನಿನ್ ಸೇರೋಗ್ಬಿಟ್ಟೇನೆ ಸೌತಿ ಅಂತ ಬಂದ್ರೆ ನೀನು ಕೊಯ್ತೀನಿ ಮೂಗನ್ನೇ. ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನನ್ ಸುದ್ದಿಗ್ ನೀ ಬಂದ್ರೆ ಮುರಿ ತಿನ್ನಿ ಸೊಂಟಾನೆ.
1: ಯೋದ್ಯಾವ್ರೆ ಕಾಪಾಡ್ಬೇಕು ನೀನೇ
2: ರಾಜ,
1: ಗಂಡು ಬೀರು ಬುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ತುಂಟಾಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ. ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ.
1: ಅಯ್ಯೋ ದೇವ್ರೇ ಕಾಪಾಡ್ಬೇಕು.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆಗಳು ಮೂಡಿ ಬರ್ತಾ ಇದೆ. ಮುಂದೆ ಎಸ್ ಜಾನಕಿಯವರು ಹಾಡಿರುವಂತಹ ಈ ಹಾಡು ದೊಡ್ಡರಂಗೇಗೌಡರ ರಚನೆ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಚಿತ್ರದ ಗೀತೆ ಇದು. ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿರುವಂಥವರು ಸಿ ಅಶ್ವಥ್ ಅವರು. ಈಗ ಮೂಡಿ ಬರುವ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ.

ಕಾಣೋ ಬಟ್ಟೆ ತೊಟ್ಟವೋ ತುಡುಗೆ ಯದ್ವಾ ತದ್ವಾ ಕಣ್ಬೀರಿ ಕುಣಿಯ ಬ್ಯಾಡ ಯಂಗಂದ್ರಂಗೆ ಕೈಯಾಳಿ ಮೆರೆಯ ಬ್ಯಾಡ ಅಯ್ಯಯ್ಯೋ ಹೆಣ್ಣಿಗನ ಚಿಕ್ಕ ಇರ್ಬೇಡ್ವಾ ಅಯ್ಯಯ್ಯೋ ಹೆಣ್ಣಿಗನ

ವಯಸ್ಸಿನಾಗೆ ಮಿತಿಯಾಗಿದ್ರೆ ಚೆಂದಾಗಿರ್ತೈತೆ, ಮೋಜಿನಾಗೆ ಹಾದಿ ಬಿಟ್ರೆ ಹಾಳಾಗಿ ಹೋಗ್ತೈತೆ. ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ತಿಳ್ಕೋ, ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ಮುತ್ತಿನಂಥ ಮಾತಿದು

ಚಿತ್ರದಾನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹಾಗೆಯೇ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ, ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿರ್ಮಲಾ ಅವರು ಗೊರಗುಂಟೆಪಾಳ್ಯದಿಂದ ಸಂದೇಶ ಕಳಿಸಿ ಎಲ್ಲ ಹಾಡುಗಳು ಸೂಪರ್ ಅಂತಿದ್ದಾರೆ. ಹಾಗೆ ಬೆಳಗ್ಗೆಯಿಂದ ಪ್ರೋಗ್ರಾಮನ್ನು ಕೇಳ್ತಾ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಖುಷಿಯಾಗ್ತಾ ಇದೆ ಹಾಡುಗಳನ್ನು ಕೇಳಿ ಅಂತ ಹೇಳಿ ಪುಷ್ಪ ಶಾನ್ಭೋಗರ್ ಅವರು ಗದಗದ ನಮ್ಮ ಕೇಳುಗರು ಸಂದೇಶ ಕಳಿಸಿ ತಿಳಿಸ್ತಾ ಇದ್ದಾರೆ. ಹಾಗೆ ಇಂದಿನ ಸಿನಿಕ್ವಿಸ್ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿತ್ತು, ಎಸ್ ಜಾನಕಿಯವರ ಬಗ್ಗೆ ಅಪರೂಪದ ಮಾಹಿತಿಯನ್ನು ತಿಳಿಸಿದ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವ ನಮ್ಮ ಕೇಳುಗರು, ನೋಡಿ ಹೆಸರನ್ನು ತಿಳಿಸಲ್ಲ ನೀವು, 91898 ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಪೂರ್ಣಿಮಾ ಮೇಸ್ತಿಯವರು ಧಾರವಾಡದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಇಷ್ಟಪಟ್ಟಿದ್ದಾರೆ. ಇನ್ನೂ ಹಲವಾರು ಜನ ಕೇಳುಗರು ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳ ಕುರಿತು ಮೆಚ್ಚುಗೆಯನ್ನು ಸೂಚಿಸಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಗೀತೆ. ಇಂದಿನ ಚಿತ್ರದಾನ ಕಾರ್ಯಕ್ರಮದಲ್ಲಿ ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಈ ಗೀತೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥದ್ದು. ಭಂಗಿರಂಗ ಅವರ ಸಾಹಿತ್ಯ, ಸಿ ಅಶ್ವತ್ಥ ಅವರ ಸಂಗೀತ ಇದೆ.

0: ಪ್ರಸ್ತುತಾನ ಕಾರ್ಯಕ್ರಮದಲ್ಲಿ ಇದುವರೆಗೂ ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆಗಳು ನಿಮಗಾಗಿ ಮೂಡಿಬಂತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.
1: ಹಲೋ, ಯಾರು? ರಜನಿಕಾಂತ. ಏನಪ್ಪ ಚೆನ್ನಾಗಿ ಇದೆಯಾ? ಓ, ನಿಮಿಷ ಇರೋ ಮರಿ. ಹಲೋ,
2: ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತಿಯನ್ನು ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 3 ಗಂಟೆಗೆ ಹತ್ತಿರ ನಾವು ಬಂದ್ಬಿಟ್ಟಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರುತ್ತೆ. ಆನಂತರ 4ಕ್ಕೆ ಮತ್ತೆ ಭೇಟಿಯಾಗೋಣ.
1: ಆಪ್ ಸುನ್ ರಹೇ ಹೈ ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರೀಲಿ ಧಡಕನ್ ಕಾರ್ಯಕ್ರಮ. ಹೆಲೋ ಸಹೇಲಿ ಕೆ ಲಿಯೇ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಪರಿಮಳ ಕಾರ್ಯಕ್ರಮದಲ್ಲಿ ಬಾಲ ಕಲಾವಿದರ ಮೇಲೆ ಚಿತ್ರಿತವಾಗಿರುವಂತಹ ಹಾಡುಗಳು ನಿಮಗಾಗಿ ಮೂಡಿಬರುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ರಾಮ ಲಕ್ಷ್ಮಣ ಚಿತ್ರದ ಗೀತೆ ಮುಡಿ ಬಂತು ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತ ಸಾಹಿತಿ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಇನ್ನು ಮುಂದೆ ಕೇಳಿ ಪ್ರೇಮದ ಕಾಣಿಕೆ ಚಿತ್ರದ ಹಾಡು, ಮತ್ತೊಮ್ಮೆ ಎಸ್ ಜಾನಕಿಯವರದೇ ಧ್ವನಿಯಲ್ಲಿ. ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ನೂರ್ ಮೆಣಸಿನಕಾಯಿ ಉದ್ದದ ಬೆದ್ದ ಮಾತು ಹೆಚ್ಚಾಡಿ ಬೋರ್ಲಾಗಿ ಬಿದ್ದ ತಕ ತಿಮಿ ತಕ ಜನ ತಕ ತಿಮಿ ತಕ ಜನ ದಿತ್ತ ತಕ ಜನ ದಿತ್ತ ತಕ ಜನ ತತ ತಕ ಜನ ತತ ತಕ ಜನ

0: ಏನು
1: ಇದು ನಿಂಗೆ ಗೊತ್ತಾ?
0: ಏನದು?
1: ನಿಂಗೆ ತಕ್ಕ ನಿಂಗೆ ತಕ್ಕ ನಿಂಗೆ ತಕ್ಕ
0: ಡುಂಕು ಟಕ್ಕ ಡುಂಕು ಟಕ್ಕ ಡುಂಕು

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ವಿಭಿನ್ನ ಧ್ವನಿಗಳಲ್ಲಿ, ಹೌದು ಮಕ್ಕಳ ಧ್ವನಿಗಳಲ್ಲಿ, ಹಾಗೆ ಟಿಕೆಟ್ ಕಲೆಕ್ಟರ್ನ ಧ್ವನಿಯಲ್ಲಿ ಗತ್ತಿನಿಂದ ಹಾಡಿದಂತಹ ಗೀತೆ ಕೇಳಿದ್ರಿ. ಪ್ರಚಂಡ ಪುಟಾಣಿಗಳು ಚಿತ್ರದ ಗೀತೆಯಾಗಿತ್ತು ಇದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
0: ಮಕ್ಕಳ ಮೇಲೆ ಅಂದರೆ ಬಾಲ ಕಲಾವಿದರ ಮೇಲೆ ಚಿತ್ರಿತವಾಗಿರುವಂತಹ ಹಾಡುಗಳು ಪರಿಮಳ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಮಕ್ಕಳ ರಾಜ್ಯ ಚಿತ್ರದ ಹಾಡು ಕಣ್ಗಾಲ್ ಪ್ರಭಾಕರ ಶಾಸ್ತ್ರಿ ಹಾಗೂ ಚಿ ಸದಾಶಿವಯ್ಯ ಅವರು ಜೊತೆಯಾಗಿ ರಚಿಸಿರುವಂತಹ ರಚನೆ ಇದು. ಟಿ ಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆಯಲ್ಲಿ ಎಸ್ ಜಾನಕಿಯವರು ಗೀತೆಯನ್ನು ಹಾಡಿದ್ದಾರೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆತ್ಮೀಯ ಕೇಳುಗರೆ, ಇದರೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಹಾಡುಗಳು ಚೆನ್ನಾಗಿ ಬಂತು ಅಂತ ಹೇಳಿ ನಿರ್ಮಲಾ ಅವರು, ಹಾಗೆ ನಾಗರತ್ನ ಅವರು ಮತ್ತು ಜಗದಾಂಬಿಕಾ ಹಂಸವೇಣಿ ಎಲ್ಲ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಮಕ್ಕಳ ಮೇಲೆ ಚಿತ್ರಿತವಾದಂತಹ ಹಾಡುಗಳು ನಮಗೆ ಖುಷಿ ನೀಡಿತು ಪರಿಮಳ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಹೇಳಿದರೆ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ಇದರೊಂದಿಗೆ ಸಂಜೆಯ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಈ ಒಂದು ಪ್ರಸಾರ ಕಾರ್ಯದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ಸೇರಿದಂತೆ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವರ್ಚುವಲ್ ಮೂಲಕ ಲೋಕಾರ್ಪಣೆ ಮಾಡಿದರು. ಈ ತಿಂಗಳ 20ರಿಂದ ಮುಂದಿನ ತಿಂಗಳ 13ರವರೆಗೆ ನಡೆಯಲಿರುವ ಸಂಸತ್ತಿನ ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ನವದೆಹಲಿಯಲ್ಲಿಂದು ನಡೆಯಿತು. ಕೆಲಸಗಳ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ, ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ ರಾಷ್ಟೀಯ ಮಹಿಳಾ ಆಯೋಗ ಆಯೋಜಿಸಿರುವ ಜಾಗೃತಿ ಕಾರ್ಯಕ್ರಮ ನವದೆಹಲಿಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಅನ್ನಪೂರ್ಣಾದೇವಿ ಸಮ್ಮುಖದಲ್ಲಿಂದು ಆರಂಭವಾಯಿತು. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪುಣಚ್ಚ ಹೇಳಿದ್ದಾರೆ. ಧಾರವಾಡದಲ್ಲಿಂದು ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. 2 ಬಾರಿ ಬ್ಯಾಡ್ಮಿಂಟನ್ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಜಪಾನ್ ಓಪನ್ 2026 ಪಂದ್ಯಾವಳಿಯ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗಾಗಿ ಭಾರತ ತನ್ನ 20 ಸದಸ್ಯರ ತಂಡ ಪ್ರಕಟಿಸಿದೆ. ಬೆಲ್ಜಿಯಂ ಮತ್ತು ನೆದರ್ಲೆಂಡ್ಗಳಲ್ಲಿ ಮುಂದಿನ ತಿಂಗಳ 15ರಿಂದ 30ರವರೆಗೆ ಪಂದ್ಯಾವಳಿ ನಡೆಯಲಿದ್ದು ಸಲೀಮಾ ಟೇಟೆ ಭಾರತ ತಂಡದ ನಾಯಕಿಯಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಇದೀಗ ನೀವು ಕೇಳಲಿದ್ದೀರಿ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಹಾಗೂ ನ್ಯಾಯವಾಣಿ ಪ್ರಸಾರವಾಗಲಿದೆ. 5-6 ಅವಧಿಯಲ್ಲಿ 6:02 ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮ ಮೂಡಿಬರಲಿದೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಕಗ್ಗದ ಸಿರಿ ಪ್ರಸಾರವಾಗುವುದು 7:22. 7:45 ಸೇಫ್ ಡ್ರೈವ್ ಗಾನಭಜನ ಮುಂದುವರಿಯಲಿದೆ. ಯುವಧ್ವನಿ 8:02. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಎಂದಿನಂತೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:15 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಹೊಸ ಹಾಡು, 11:30 ಕಲಾಭಾರತಿ, 1:20 ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶಾಧಾರಿತ ಗೀತೆಗಳನ್ನು ಕೇಳುತ್ತೀರಿ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. ಸಾಯಂಕಾಲ 4:00-5:00 ಪರಿಮಳ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. 5:40 ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಎಂದಿನಂತೆ 5:02-6:02 ಅವಧಿಯಲ್ಲಿ ಮೂಡಿಬರುತ್ತದೆ. ಸೇಫ್ ಡ್ರೈವ್ ಗಾನಭಜನ 6:02 ಎಂದಿನಂತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ 2:00-6:55 ಪ್ರಸಾರವಾಗುವುದು. ಕಗ್ಗದ ಸಿರಿ 7:22 ನಾಳೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಮೂಡಿಬರಲಿದೆ. 8:02 ಚಿತ್ರ ಹೃದಯ ಪಲ್ಲವಿ. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಯನ್ನು ರಾಣಿ ಹೊನ್ನಮ್ಮ ಚಿತ್ರದಿಂದ ಆರಿಸಲಾಗಿತ್ತು. ಕುರ ಸೀತಾರಾಮ ಶಾಸ್ತ್ರಿಗಳು ಬರೆದ ಗೀತೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ಬೇಬಿ ಶ್ರೀನಿವಾಸ್ ಹಾಗೂ ಜಮುನಾ ರಾಣಿ ಅವರು ಹಾಡಿದ ಗೀತೆ ಕೇಳಿದಿರಿ. ಬೆಟ್ಟದ ಕಳ್ಳ ಚಿತ್ರದ್ದು ಈ ಗೀತೆ. ಬರೆದವರು ವಿಜಯ ನರಸಿಂಹ. ಈಗ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ನಂತರ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸುತ್ತೇವೆ.
1: Welcome, welcome, welcome. You're tuned into Spice, the voice of hope with me, Chetan. And I'm your favorite host. Or at least I hope I'm your favorite. Well, today I will be talking to you about something fun, something that all people with siblings will relate to. I will be talking to you about sibling rivalry. But more importantly, how to foster healthy relationships among kids. So, if you are a parent, you want to listen in to today's conversation. So yes, sibling rivalry, quite a common and a natural part of family life, isn't it?

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಎಸ್ ಜಾನಕಿ ಹಾಗೂ ಪಿವಿ ಶ್ರೀನಿವಾಸ್ ಅವರ ಯುಗಳ ಧ್ವನಿಗಳಲ್ಲಿ ಅರೆನ್ ಜಯಗೋಪಾಲ್ ಅವರು ಚಂದವಳ್ಳಿಯ ತೋಟ ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ಸಂಗೀತ ನೀಡಿದವರು ಟಿಜಿಲಿಂಗಪ್ಪ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಪ್ರೇಮಗಾನ ತಂದ ಯೌವನ. ಈ ಗೀತೆ ಕರುಣಿಯೇ ಕುಟುಂಬದ ಕಣ್ಣು ಚಿತ್ರದ್ದು, ಹಾಡಿದವರು ಎಸ್ ಜಾನಕಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಜಿ ಕೆ ವೆಂಕಟೇಶ್.

ಎಸ್ ಜಾನಕಿ ಹಾಗೂ ಕೋಮಲ ಅವರ ಧ್ವನಿಗಳಲ್ಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಕೇಳಿದಿರಿ. ಘಂಟಸಾಲ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆ ವಾಲ್ಮೀಕಿ ಚಿತ್ರದ್ದು.

0: ಈ ಸುಶೀಲಾ ಅವರ ಧ್ವನಿಯಲ್ಲಿ ರತ್ನಗಿರಿ ರಹಸ್ಯ ಚಿತ್ರಕ್ಕೆಂದು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಗೀತೆ ಕೇಳಿದಿರಿ. ಸಂಗೀತ ನೀಡಿದವರು ಟಿಜಿ ಲಿಂಗಪ್ಪ. ಸಮಯ 5:40, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯಲಿದೆ. ನ್ಯಾಯವಾಣಿ ಸರಣಿಯ ನಂತರ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ ಸರ್. ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೇಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತ ಆಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂತದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನ್ ಕರಿತೇವೋ, ಭಾರತೀಯ ನ್ಯಾಯ ಸಮಿತಿ ಏನ್ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಅವರಿಗೆ ಪ್ರತ್ಯೇಕವಾಗಿ ಕಾನೂನು

0: ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
1: ಅಲ್ವಾ. ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು.
0: ಹೌದು,
1: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರಾಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿ ಇರಬೇಕು ನಾವು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತಹ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
0: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
1: ಓಹೋ.
0: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರೂ ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ಗಳನ್ನು ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
1: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ, ಅವಾಗ ಯಾರು ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸೋ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೆ ಗೊತ್ತಿಲ್ಲ ನಾನೇ ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಆ ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೂ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಲೂ ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ. ಎಲ್ಲ ನಮ್ಮ ಕೇಳುಗರ ಪರವಾಗಿ ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ಅಬ್ಬಾ ಹುಡುಗಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಎಚ್ ಎಲ್ ಎನ್ ಸಿಂಹ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಪಿ ಕಾಳಿಂಗರಾವ್.

ದಶಾವತಾರ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿ ವಿ ಅಯ್ಯರ್ ಅವರ ರಚನೆಗೆ ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದು.

0: ಎಸ್ ಜಾನಕಿ, ಪಿ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ವಿಧಿವಿಲಾಸ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಎಚ್ ಎಲ್ ನಾರಾಯಣ ರಾವ್ ಅವರು ಬರೆದ ಗೀತೆ ಇದು. ಈ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಹಾಗೂ ಹೂಡಿಕೆ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವುಪೇಟೆಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡಿದರು. ರೈಲ್ವೆ ಯೋಜನೆಗಳಿಗೆ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಅವರ ಹಿತ ಕಾಯುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ಡಬ್ಲಿಂಗ್ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಮೂಲಕ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವ ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದರು. ಸುಪ್ರೀಂಕೋರ್ಟ್ನಲ್ಲಿ ನಡೆದ ಕಾನೂನು ಹೋರಾಟದಲ್ಲಿ ಗೆಲುವು ಸಾಧಿಸಿ ವಿಧಾನ ಪರಿಷತ್ತಿಗೆ ಪ್ರವೇಶ ಪಡೆದಿರುವ ಗಾಯತ್ರಿ ಶಾಂತೇಗೌಡ ಅವರನ್ನು ಸಿದ್ದರಾಮಯ್ಯ ಅಭಿನಂದಿಸಿದರು. ಪದ್ಮಶ್ರೀ ಪುರಸ್ಕೃತರಾದ ಕೆಎಲ್ಇ ಸಂಸ್ಥೆಯ ರೂವಾರಿ ಪ್ರಭಾಕರ ಕೋರೆ ಅವರನ್ನು ಬೆಳಗಾವಿಯಲ್ಲಿ ಇಂದು ಗೋಗಟ್ಟೆ ಸಮೂಹ, ಸ್ಪೋರ್ಟ್ಸ್ ಕ್ಲಬ್, ಬಾಡಿ ಬಿಲ್ಡರ್ಸ್ ಸಂಸ್ಥೆ, ಬೆಳಗಾವಿ ಶೈಕ್ಷಣಿಕ ಸಂಸ್ಥೆ ಮತ್ತು ರೋಟರಿ ಕ್ಲಬ್ ಸಹಯೋಗದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 965 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,151 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 262 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,334 ಅಂಕಗಳು ದಾಖಲಾಗಿದೆ. 17 ವರ್ಷದೊಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಹಾಗೂ ಇರಾಕ್ ತಂಡಗಳೊಂದಿಗೆ ಸ್ಥಾನ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಶುಕ್ರವಾರದ ವಿಶೇಷ ಸರಣಿ ಕಾರ್ಯಕ್ರಮ ವೀರ ಯೋಧರು.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಯುದ್ಧ ಆ ಕಾಲದಲ್ಲಿ ಬಹಳ ಬೇರೆ ರೀತಿಯಾಗಿತ್ತು, ಈ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದೆ. ನಾವು ಅನೇಕ ಬಾರಿ ಕೇಳ್ತೀವಿ, ಎಷ್ಟೋ ಸರಿ ಸೈನಿಕರಿಗೆ ಹಾಕೊಳ್ಳೋಕೆ ಶೂ ಇರ್ತಿರ್ಲಿಲ್ಲ, ಬರಿಗಾಲಲ್ಲಿ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೆಲವರ ಬಾಯಿಂದ ಕೇಳ್ತೀವಿ. ಮತ್ತೆ ಈಗಿನ ರೀತಿಯ ಟ್ಯಾಂಕ್ಗಳ ಸಪೋರ್ಟ್ ಇರಲಿಲ್ಲ, ಮತ್ತೆ ಆವಾಗ ನಮ್ಮ ಹತ್ರ ಇದ್ದ ಏರೋಪ್ಲೇನ್ಗಳು ಹೆಲಿಕಾಪ್ಟರ್ಗಳ ಸಂಖ್ಯೆನೂ ಕಡಿಮೆ ಇತ್ತು ಅಂತೆಲ್ಲ ಹೇಳ್ತಾರೆ. ಹೇಗಿತ್ತು ಅವಾಗ ನೀವು ಯುದ್ಧ ಮಾಡುವಾಗ?
3: ಒಂದ್ ಮಾತು ಏನಂದ್ರೆ, ಇದು ಇಂಟೆಲಿಜೆನ್ಸ್ ಸಿಸ್ಟಮ್ ಇರಲಿಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಯಾರಿದ್ದಾರೆ, ಎಷ್ಟು ಸಂಖ್ಯೆದಲ್ಲಿದ್ದಾರೆ, ಆತರ ಈಗ ಸೆಟಲೈಟ್ ಇರಲಿಲ್ಲ. ಸೊ ನಾವು ಫೋಟೋಗ್ರಾಫ್ ತಗೊಂಡು ಅಕ್ಯುರೇಟ್, ಸೊ ನಮ್ಗೆ ವಿ ಹ್ಯಾಡ್ ಟು ವೇ ಫೋರ್ಸ್ ಟು ಸೆಂಡ್ ಪೀಪಲ್
2: ಅದೇ ಬೈನಾಕ್ಯುಲರ್ ಅಲ್ಲಿ
3: ಬೈನಾಕ್ಯುಲರ್ ಆಮೇಲೆ ಯಾರಿಗಾರ ಡ್ರೆಸ್ ಹಾಕಿ
2: ಕಳಿಸ್ಬೇಕು,
3: ಶೆಪರ್ಡ್ ತರ ಕಳಿಸಿ. ಈಗ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ಬಟ್ ಆತರ ನಮ್ಗೆ ಆಗಿರ್ಲಿಲ್ಲ.

0: ಅದ್ರ ಮೇಲೆ ಜನ ಇದ್ದೇ ಇರ್ತಾರೆ, ಅದನ್ ಬಿಟ್ಟು ಹಿಂದಕ್ಕೆ ಬರಲ್ಲ ಸೈನಿಕರು.
1: ಇಲ್ಲ ಇಲ್ಲ,
0: ಆದ್ರೆ ಆ ದೇಶದ ನೆಲದಲ್ಲಿ ಹೋಗಿರ್ತಿರಲ್ಲ, ಅಲ್ಲಿಂದ ಒಂದೊಂದೇ ಟ್ರೂಪ್ಸ್.
1: ಯಾಕಂದ್ರೆ ನಾವು ಹೋಗಿದ್ದು ಸುಮಾರು 20 ಕಿಲೋಮೀಟರ್
0: ಒಳಗಡೆ
1: ಒಳಗಡೆ, ಅಲ್ಲಿಂದ ಬರೋದು ಸ್ವಲ್ಪ ರಕ್ಷಣೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ.
0: ಯಾವತ್ತು ಹೀಗೆ ನೀವು ಅಂದ್ರೆ ನಮ್ಮ ಭಾರತ ಸರ್ಕಾರ ಯುದ್ಧವನ್ನ ವಿರಾಮ ಘೋಷಿಸಿ ಸೈನಿಕರೆಲ್ಲ ಹಿಂತಿರುಗಬೇಕು ಅಂತ ಮಾಡ್ಕೊಂಡಿದ್ದು ನಿಮ್ಗೆ ಸುದ್ದಿ ಬಂತಲ್ಲ, ಅವಾಗ ಹೇಗಿತ್ತದು, ಹೇಗೆ ನಿಮ್ಗೆ ಸುದ್ದಿ ಬಂತು?
1: ಆರ್ಮಿ ಹೆಡ್ ಕ್ವಾರ್ಟರ್ ಇಂದ ಮೇನ್ ಹೆಡ್ ಕ್ವಾರ್ಟರ್ ಬರುತ್ತೆ, ಆಮೇಲೆ ನಮ್ಮ ಹೆಡ್ ಕ್ವಾರ್ಟರ್ಗೆ ಬಂದಾದ್ಮೇಲೆ ಅವ್ರು ಮೀಟಿಂಗ್ ಮಾಡಿದ್ರು, ಈ ತರ ಸುದ್ದಿ ಬಂದಿದೆ, ತಯಾರಿ ಮಾಡಿ. ಸೊ ಎಲ್ಲ ತಯಾರಿ ಮಾಡಿ ಒಂದೊಂದಾಗಿ ನೀಡ್ ಟು ನೋ ಬೇಸಿಸ್ ನಲ್ಲಿ ಹೇಳ್ತೇವೆ ಮುಖ್ಯರಿಗೆ ಮೊದಲೇ, ಆಮೇಲೆ ಸೈನಿಕರಿಗೆ ಹೇಳ್ತೇವೆ. ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಆಯ್ತು
0: ಮುಗೀತು ಹೊರಡೋದಿನ್ನು
1: ಮುಗೀತು ಹೊರಡು ಅಂತ ಗೊತ್ತಾಗತ್ತೆ. ಎಲ್ಲಾರು ಕೆಲಸ ಮಾಡಿದ್ವಿ,
0: ಅಲ್ಲಿಗೆ ಒಪ್ಪಂದ ಆಯ್ತು. ಒಪ್ಪಂದ
1: ಆಯ್ತು.
0: ಯಾವ ಒಪ್ಪಂದ ಆಗಿದ್ದ ಅವಾಗ?
1: ಅಲ್ಲೇ ಟಾಸ್ಕೆಂಟ್ ನಲ್ಲಿ ಆಯ್ತಲ್ಲ, ಅದಾದ್ಮೇಲೆ ಇಲ್ಲಿ ಏನಂದ್ರೆ ಬಾರ್ಡರ್ ಮೀಟಿಂಗ್ಸು ಆಗತ್ತೆ. ನಾನು ಒಂದೆರಡು ಸಲ ಎಷ್ಟೋ ಮೀಟಿಂಗ್ ನಲ್ಲಿ ಪಾಕಿಸ್ತಾನ್ ಆಫೀಸರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಫ್ಲಾಗ್ ಮೀಟಿಂಗ್ ಅಂತ ಒಂದು ಫ್ಲಾಗ್ ಹಾಕ್ತಾ ಇದ್ವಿ, ವೈಟ್ ಫ್ಲಾಗ್ ಟೇಬಲ್ ಹಾಕಿ ಎರಡು ಕಡೆ,
0: ಆ ಕಡೆ ಈ ಕಡೆ,
1: ಈ ಕಡೆ ನಾಲ್ಕೈದು ಚೇರ್, ನಾವು ನಾಲ್ಕೈದು ಚೇರ್ ಅಲ್ಲಿ ಮಾತಾಡ್ಕೊಂಡು ಹೋಗೋದು. ಗ್ರೌಂಡ್ ಡೀಟೇಲ್ಸ್ ಅನ್ನ ಮಾತಾಡ್ಬೇಕಾಗತ್ತೆ. ಸೊ ಆ ತರ ನಡೀತು.
0: ಎಷ್ಟು ಸಮಯ ತಗೊಳ್ತು ಎಲ್ಲ ಸೈನ್ಯ ಹಿಂದಕ್ಕೆ?
1: ಒಂದು ಆವರೇಜ್ ಹೇಳ್ಬೋದು, ಒಂದು ಇನ್ನೊಂದು 6 ತಿಂಗಳಾಯ್ತು.
0: ನೀವು ಅಲ್ಲಿದ್ದಾಗ ನಿಮ್ಮ ಕುಟುಂಬ ಎಲ್ಲ ಎಲ್ಲಿದ್ರು?
1: ಏನಾದ್ರು ಮದ್ವೆ ಆಗಿರಲಿಲ್ಲ. ನನ್ನ ತಾಯಿ ನಮ್ಮ ಅಣ್ಣ ಅವರು ಪುಣೆದಲ್ಲಿದ್ರು.
0: ಮತ್ತೆ ನೀವು ತ್ರಿಪುರ ಅಲ್ಲಿಂದ ಬಂದ ಮೇಲೆ ಎಲ್ಲಿ ಪೋಸ್ಟಿಂಗ್ ಆಯ್ತು ನಿಮ್ಗೆ?
1: ಅಲ್ಲಿಂದ ಬಂದ್ಮೇಲೆ ಬರೀಲಿಕ್ಕೆ ಬಂದೆ, ಅಲ್ಲಿಂದ ನಾನು 5 ಡಿವಿಷನ್ ನಿಫಾಗ್ ಹೋದೆ. ಅಲ್ಲಿ ನಾನು ಕ್ಯಾಪ್ಟನ್ ಇಂದ ಪ್ರಮೋಷನ್ ಆಯ್ತು ಮೇಜರ್ಗೆ. ಅದಾದ್ಮೇಲೆ ನನ್ನ ಮದ್ವೆ ಆಯ್ತು. ಬೆಂಗಳೂರಿಗೆ ಬಂದು ಗೀತಾ ಮದ್ವೆ ಮಾಡಿದೆ.
0: ನಿಮ್ಮ ಮನೆಯವ್ರ ಹೆಸರು ಗೀತಾ?
1: ಗೀತಾ ಹೌದು.
0: ಸೊ ಗೀತಾ ಸಂಗೀತವಾಗಿ ಬಂದ್ರು ನಿಮ್ ಜೀವನ?
1: ಖಂಡಿತ ಖಂಡಿತ,
0: ತುಂಬಾ ಸಂತೋಷ. ನೀವು 1991 ನಿವೃತ್ತಿ ಹೊಂದಿದೆ, ಅದು ಪಂಜಾಬ್ ನಲ್ಲಿ.
1: ಪಂಜಾಬ್
0: ಬಹುಶಃ ಎಲ್ಲಿ ಬಾರ್ಡರ್ ಅಲ್ಲೇ ಹೆಚ್ಚಿಗೆ ಕೆಲಸ?
1: ಬಾರ್ಡರ್
0: ಅಲ್ಲೇ ಮತ್ತೆ
1: ಬೆಂಗಳೂರಿಗೆ ಬಂದ್ವಿ.
0: ಅಲ್ಲಿ ಪಂಜಾಬ್ ಬ್ರಿಗೇಡ್ ನಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿ,
1: ಡೆಪ್ಯೂಟಿ ಕಮಾಂಡರ್ ಆರ್ಟಿಲರಿ ಬ್ರಿಗೇಡ್.
0: ಐಎಂಎನ್ ಸರ್ವಿಸ್ ತಗೊಂಡ್ರೆ 41 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರಿ. ಅಂದ್ರೆ ನಿಮ್ಮ ಜೀವನದ ಬಹುಶಃ ಮುಕ್ಕಾಲು ಪಾಲು ಅವಾಗ ಸೈನ್ಯದಲ್ಲೇ ಕಳೆದಿದ್ರಿ. ಮದ್ವೆ ಆಯ್ತಲ್ಲ, ಆ ನಂತರ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ನಿಮ್ಗೆ?
1: 3 ವರ್ಷಕ್ಕೊಮ್ಮೆ
0: ಹೋಗ್ಲೇಬೇಕು. ಹೇಗಿತ್ತು ಅವಾಗ?
1: ಈ ಕಡೆ ವೈಫಿಗೂ ಏನಾರು ಆಗ್ಬಹುದು ಅಂತ
0: ಸೈನ್ಯಕ್ಕೆ ಸೇರಿದ್ದಾರೆ
1: ಚಿಂತನೆ ಆಗ್ತಾ ಇತ್ತು. ಎಲ್ಲಾ ಇದು ಲೇಡೀಸ್ಗೂ ಹಾಗೆ ಆಗತ್ತೆ, ನಮಗೂ ಆಗತ್ತೆ, ಬಿಟ್ಬಿಟ್ಟು ಹೋಗೋದು. ಬಟ್ ನಾವು ಒಂಥರ ಅದು ಕರ್ತವ್ಯ ಮಾಡಬೇಕು, ಒಂದು ಆನರ್, ದೇಶ ಸೇವೆ ಮಾಡಬೇಕು ಅಂತ ಭಾವನೆ ಇರುತ್ತೆ.
0: ಹೀಗೆ ನೀವು ಕೆಲವು ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಲ್ಲೂ ಕೆಲಸ ಮಾಡಿದಿರಿ.
1: ಹೌದು,
0: ಅದರಲ್ಲೂ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ, ಭಾರತದಲ್ಲಿ ಅಂದ್ರೆ ತ್ರಿಪುರ
1: ಮಿಜೋರಾಂ.
0: ಅದು ಹೇಳಿ,
1: ಬಂಡುಕರು ಬರೋದು, ಗಲಾಟೆ ಮಾಡೋದು, ಆರ್ಟಿಲರಿಗೆ ಸಮಟೈಮ್ ನಾವು ಫೈರ್ ಮಾಡ್ಲಿಕ್ಕೆ ಆರ್ಡರ್ ಬರ್ತಾ ಇತ್ತು, ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಒಳಗಡೆ ಬರೋರಿಗೆ ಕ್ಲಿಯರ್ ಆಗಿ ಒಂದು ಪಾಠ ಕಲಿಸ್ಬೇಕು, ದೇಶದಲ್ಲಿ ಒಳಗಡೆ ಬಂದ್ರೆ ಇದಾಗತ್ತೆ ಅಂತ. ಸೊ ಅದಕ್ಕೆ ಆರ್ಟಿಲರಿ ಯೂಸ್ ಮಾಡ್ತಾರೆ, ಶೆಲ್ಲಿಂದ ಬಂದದ್ದು, ಅದರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಬೇರೆಯವರು ಇನ್ಫೆಂಟ್ರಿಯವರು ಇದ್ರೆ ಅವರು ಫಾರೆಸ್ಟ್ ಒಳಗಡೆ ಹೋಗಿ ಮನೆಗಳ ಒಳಗೆ ಚೆಕ್ ಮಾಡಿ ಮಾಡ್ತಾ ಇದ್ರು. ಅವ್ರ ತರ ನಮ್ದು ಸ್ವಲ್ಪ ಹಿಂದಿನ ಡಿಸ್ಟೆನ್ಸ್ ಇಂದ ನಾವು ಕಳಿಸ್ತಾ ಇದ್ವಿ.
0: ಕರ್ನಲ್ ರಮೇಶ್ ಅವರೇ, ನೀವು ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಓದ್ತಾನು ಇದ್ರಿ, ಅನೇಕ ಡಿಗ್ರಿಗಳನ್ನ ಮಾಡಿದ್ರಿ ಅಲ್ಲಿ.
1: ಹೌದು, ಆರ್ಮಿನಲ್ಲಿ ಇದ್ದಾಗ ಅವರು ಸೌಕರ್ಯ ಮಾಡ್ತಾ ಇದ್ರು, ಏನಾರ ಎಕ್ಸಾಮ್ ಅಪಿಯರ್ ಹೋಗ್ಬೇಕಂದ್ರೆ ರಜಾ ಕೊಡ್ತಾ ಇದ್ರು. ಆಮೇಲೆ ಆರ್ಮಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಆರ್ಮಮೆಂಟ್ ಟೆಕ್ನಾಲಜಿ ಅಂತ ಇದೆ, ಹೈಯೆಸ್ಟ್ ಆರ್ಮಿ ಟೆಕ್ನಿಕಲ್, ಅಲ್ಲಿ ಇದು ವೆಪನ್ಸ್ ಬಗ್ಗೆ ಎಲ್ಲ ಕಲಿಸ್ತಾರೆ, ಡಿಸೈನ್, ಇದು ಮ್ಯಾನುಫ್ಯಾಕ್ಚರ್.
0: ನೀವು ಅಲ್ಲಿ ಎಂಟೆಕ್ ಮಾಡಿದ್ರಿ?
1: ಅಲ್ಲಿ ಎಂಟೆಕ್ ಮಾಡಿದ್ರಿ.
0: ನಂತರ ಎಂ ಕಾಂ ಮಾಡಿದ್ರಿ, ಎಂಬಿಎ
1: ಮಾಡಿದ್ರಿ.
0: ಈ ನಡುವೆ ನಡುವೆ ಈ ಯುದ್ಧ ಮಾಡ್ತಾನು ಇವನ್ನೆಲ್ಲ ಮಾಡಿದಿರಲ್ಲ,
1: ನಮ್ ರಕ್ತದಲ್ಲಿ ಇದೆ ವಿದ್ಯೆ ಮಾಡೋದು.
0: ಬಹಳ ಬುದ್ಧಿವಂತರು ಹಾಗಾದ್ರೆ ನೀವು ಅಂತ ಅನ್ಸುತ್ತೆ.
1: ಬುದ್ಧಿ ಯೋಗ ಅಂತ ದೇವರು ಕೊಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಾನೇ ಬುದ್ಧಿ ಯೋಗ ಕೊಡ್ತೇನೆ, ಬೈ ವಿಚ್ ಯು ಕಮ್ ಟು ಮೀ ಅಂತ. ಅವರೇ ಬುದ್ಧಿ ಯೋಗ ಕೊಟ್ರೆ ಸಹಿ ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು ನಾವು. ಸೊ ಬುದ್ಧಿ ಯೋಗ ತುಂಬಾ ಮಹತ್ವ.

0: ತುಂಬ 40 ವರ್ಷಗಳು ಸೇವೆಯನ್ನ ಮುಗಿಸ್ಲೇಬೇಕು ಅನ್ನೋದು ನಿಮ್ ನಿರ್ಧಾರ ಆಗಿತ್ತು ಹೇಗೆ? ತುಂಬಾ ಜನ ಒಂದು 25 ವರ್ಷ 26 ವರ್ಷ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ, ಅದು ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಕಾರಣಗಳು, ತಂದೆ ತಾಯಿ ಸಲುವಾಗಿ, ಎಲ್ಲ ಸ್ವಯಂ ನಿವೃತ್ತಿ ತಗೊಂಡು ಬರ್ತಾರೆ. ನೀವು ಪೂರ್ತಿ ಸರ್ವಿಸ್ ಅಲ್ಲೇ ಮಾಡಿದಿರಾ?
1: ಹೌದು, ನನ್ಗೆ ಆತರ ಬಿಡಬೇಕು ಅಂತ ಅನಿಸ್ಲಿಲ್ಲ.
0: ಮೊದಲೊಂದು ಮಾತು ಹೇಳಿದ್ರಿ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ರೆ ಸೈನಿಕನಿಗೆ ಬಹಳ ಅನುಕೂಲ ಅಂತ.
1: ಹೌದು,
0: ನಿಮ್ಮ ಬದುಕು ಹಾಗೆ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತಾ ಹೇಗೆ ಮನೆಯಲ್ಲಿ?
1: ಹೌದು, ನಾನು ಮರೆಯಲ್ಲ ಅದನ್ನ. ಈಗ ಗೀತಾ, ನಮ್ಮ ಆರ್ಮಿನಲ್ಲಿ ಏನಂದ್ರೆ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದು ಐಡಿಯಾ ಇದೆ. ಅದು ಡ್ಯೂಟಿ ಆಫೀಸರ್ ವೈಫಿಗೆ ಜವಾನ್ ಫ್ಯಾಮಿಲಿಗೆ ಹೋಗಿ ಮಾತಾಡಿ ಅವ್ರ ಕಷ್ಟ ಸುಖ ಕೇಳಿ ಅದನ್ನು ನೋಟ್ ಮಾಡಿ ಹೆಡ್ ಆಫೀಸಿಗೆ ಹೇಳಿಬಿಟ್ಟು ಗೀತಾ ಹೋಗಿ ಮಾತಾಡಿ ನನ್ಗೆ ಹೇಳ್ತಾ ಇದ್ಲು. ಮುಖ್ಯಾನಂತರ ಏನಾಗತ್ತೆ ಅಂದರೆ ಅದು ಅವ್ರಿಗೊಂದು ಭಾವನೆ ಬರುತ್ತೆ, ಇದನ್ನು ಆರ್ಮಿ ನಮ್ಗೆ ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿಗೆ ನೋಡ್ಕೋತಾರೆ,
0: ಬಿಲಾಂಗಿಂಗ್ನೆಸ್
1: ನೋಡ್ಕೋತಾರೆ ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಒಬ್ಬರು ಸೀನಿಯರ್ ಆಫೀಸರ್ ವೈಫ್ ನಮ್ಮ ಹೆಂಡತಿಗೆ ಹೇಳಿದ್ರು, ನಾವು ಹೋಗ್ತೀಯಲ್ಲ ಈಗ ನೀನು ಫ್ಯಾಮಿಲಿಗೆ ನೋಡ್ಕೋ, ಫ್ಯಾಮಿಲಿ ಅವ್ರ ಹಸ್ಬೆಂಡ್ಸ್ ನೋಡ್ಕೋತಾರೆ, ಅವ್ರ ಹಸ್ಬೆಂಡ್ ನಿನ್ನ ಹಸ್ಬೆಂಡ್ಗೆ ನೋಡ್ಕೋತಾರೆ, ಅಂದ್ರೆ ಎಲ್ಲರೂ ಪರಸ್ಪರ ಮಾಡ್ತಾರೆ.
0: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ನಾನು ಗೀತಾ ಆಳ್ವಾರ್ ಅಂತ, ನಮ್ಮ ಹಸ್ಬೆಂಡ್ ಕರ್ನಲ್ ಆರ್ ಎಸ್ ಆಳ್ವಾರ. ಸೊ ಅವ್ರ ಜೊತೆ ನಾನು ಮದುವೆ ಆದಾಗ 19 ವರ್ಷ ನನಗೆ, ನನಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ಹಿಂದಿ ಓದಿದ್ರೇನು ತುಂಬ ಕಷ್ಟ ಆಗ್ತಾ ಇತ್ತು ಮಾತಾಡೋಕ್ಕೆ ಎಲ್ಲ, ಏನು ಅಂತನ್ಬಿಟ್ಟು. ಎಲ್ಲ ಹೊಸ ಜಾಗ, ಹೊಸ ಅಟ್ಮಾಸ್ಫಿಯರು, ನಾವು ಬೆಂಗಳೂರಿನಲ್ಲಿದ್ದು ಓದಿದ್ದು ಎಲ್ಲ ಆ ಥರ ಜಾಗದಿಂದ ಆರ್ಮಿ ಇದಕ್ಕೆ ಹೋಗಿದ್ದಕ್ಕೆ ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸು. ಆದರೆ ಯಾವಾಗ ನನಗೆ ಇವರು ಕರ್ನಲ್ ಆಗಿ ನನಗೆ ನನ್ನ ಡ್ಯೂಟಿ ಮಾಡಕ್ಕೆ ಬಂತು, ಆಗ ನಾನು ಆ ವೆಲ್ಫೇರ್ ನಡೆಸ್ಬೇಕಾಗಿ ಬಂತು. ಅವಾಗ ನಾನು ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಅದರಲ್ಲಿ ಎಲ್ಲ ಸೋಲ್ಜರ್ಸ್ ವೈಫ್ಸ್ ಬರ್ತಾರೆ, ಸೈನಿಕರ ವೈಫ್ ಎಲ್ಲ ಬಂದಾಗ ಅವ್ರು 6 ತಿಂಗಳಿಗೆ ಒಂದ್ಸಲ ಮನೆ ಸಿಗತ್ತೆ, ಅದರಲ್ಲೂ ಟರ್ನ್ ಬೈ ಟರ್ನ್, ಜಾಸ್ತಿ ಟೈಮ್ ಇರಲ್ಲ ಅವರು. ಸೊ ಅವರೆಲ್ಲ ಬಂದು ಮಾತಾಡಿಸಿ ಅವರಿಗೆ ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೆ, ನನಗೆ ಬರೋ ವಿದ್ಯೆನ, ಅಂದ್ರೆ ಹೊಲಿಯೋದು, ಏನಾದ್ರು ಅಡಿಗೆ ಮಾಡೋದು ಇದ್ರೆ ಅಡಿಗೆ ಮಾಡೋದು, ಅಥವಾ ಅವ್ರದ್ದು ಏನೇನು ರೈಟ್ಸ್ ಇದೆ ಅದ್ರ ವಿಷಯ, ಅದನ್ನೆಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ. ಲೇಡೀಸ್ ಕ್ಲಬ್ನಲ್ಲಿ ಹೆಂಗೆ ಅವರು ಕಾಂಪಿಟೇಷನ್, ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ರು ಅಡಿಗೆ ಮಾಡೋದು ಎಲ್ಲ, ಸೇಮ್ ತರ ಇವ್ರಿಗೂ ನಾನು ನಡೆಸ್ತಾ ಇದ್ದೆ. ಅವರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಬೀದಿನಲ್ಲಿ ಹೋದ್ರು ನಮಸ್ಕಾರ ಮಾಡೋರು, ಅಷ್ಟು ಇಷ್ಟಪಡೋರು. ಅದರಲ್ಲಿ ಒಂದು ಘಟನೆ ಹೇಳ್ತೀನಿ. ಅವಾಗ ಇವರು ಎಕ್ಸಸೈಸ್ಗೆ ಹೋಗಿದ್ರು, ಅವಾಗ ನಾನು ಒಂದು ಎವ್ರಿ ವೀಕ್ ಮೀಟ್ ಮಾಡಬೇಕಾಗಿತ್ತು ಜಮಾನ್ಸ್ ವೈಫ್ನ. ಸೊ ಅವ್ರು ಬಂದು ನನ್ನ ಕಷ್ಟ ಸುಖ ಹೇಳೋರು. ಆ ಥರ ಡ್ಯೂಟಿ, ಹೆಂಗೆ ನಾವು ಸ್ಕೂಲ್ ಟೀಚರ್ ಆದರೆ ಮಕ್ಕಳು ನೋಡ್ಕೋತೀವೋ ಅದೇ ಪ್ರಕಾರ ನಾನು ಎಲ್ಲರನ್ನೂ ನೋಡ್ಕೋತಾ ಇದ್ದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ವಾಟ್ ಐ ಡಿಡ್. ಸೊ ಅದರಿಂದ ಎಲ್ಲರೂ ಖುಷಿಯಾಗಿರ್ತಾ ಇದ್ರು. ಅದನ್ನ ಇವರು ನಮ್ಮ ಯಜಮಾನ್ರನ್ನ ಅವ್ರು ನೋಡ್ಕೊಳ್ಳೋರು, ಅವ್ರು ನೋಡ್ಕೊಳ್ಳೋದ್ರಿಂದ ಅವ್ರ ಕೆಲಸ ಎಲ್ಲ ಈಸಿಯಾಗಿ ನಡೀತಾ ಇತ್ತು. ಸೊ ಐ ಆಮ್ ಹ್ಯಾಪಿ ಅಂಡ್ ಟು ಬಿ ಪ್ರೌಡ್ ಆಫ್ ಎನ್ ಆರ್ಮಿ ಆಫೀಸರ್ ವೈಫ್.
3: ನನ್ನ ಹೆಸರು ಕವಿತಾ, ಹ್ಯಾವ್ ಅ ಬ್ರದರ್ ನಕುಲ್ ಅಂತ. ಸೊ ನಾವಿಬ್ರು ವಿ ಗ್ರೋ ಅಪ್ ಇನ್ ದ ನಾರ್ತ್. ಸೊ ಅಲ್ಲಿ ತುಂಬಾ ಹಿಂದಿ ಎಲ್ಲ ಆರ್ಮಿನಲ್ಲಿ ಕಲ್ತ್ಕೊಂಡಿರೋದು. ಬಟ್ ಡ್ಯಾಡ್ ಹಸ್ ಬೀನ್ ಅನ್ ಅಮೇಝಿಂಗ್ ಇನ್ಸ್ಪಿರೇಷನ್ ಎಲ್ಲದ್ನಲ್ಲೂ. ಹಿ ಅಂಡ್ ಮದರ್ ಬೋತ್ ಟಾಟ್ ಅಸ್ ಟು ಬಿ ಸಿನ್ಸಿಯರ್, ಆನೆಸ್ಟ್, ನಾವ್ ಇಂಟೆಗ್ರಿಟಿ, ಜವಾನ್ಸ್ಗೆ ಎಲ್ಲ ರೆಸ್ಪೆಕ್ಟ್ ಕೊಡೋದು. ಸೊ ಗ್ರೋಯಿಂಗ್ ಅಪ್ ಅಂಡರ್ ದೇರ್ ಕೇರ್ ಅಂಡ್ ಮೆಂಟರ್ಶಿಪ್ ಇಸ್ ಬಿನ್ ಅನ್ ಆನರ್. ಸೊ ಐ ಹ್ಯಾವ್ ಟು ಸೇ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಡ್ಯಾಡ್ ಇನ್ ಹಿಸ್ ಸರ್ವಿಸ್ ಆಲ್ಸೋ. ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಎವ್ರಿ ಇಯರ್ ಓ ಟೂ ನಾವು ಹೊಸ ಸ್ಕೂಲು, ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳೋದು, ಹೊಸ ಸ್ಕೂಲಲ್ಲಿ ನ್ಯೂ ಫ್ರೆಂಡ್ಸ್ ಮಾಡೋದು. ಸೊ ಇನ್ ಒನ್ ವೇ ಇಟ್ ವಾಸ್ ಸ್ಯಾಡ್, ಬಟ್ ಇನ್ನೊಂದು ವಿ ಯೂಸ್ ಟು ಲರ್ನ್ ಅ ಲಾಟ್ ಆಫ್ ನ್ಯೂ ಫುಡ್ಸ್, ಕುಕಿಂಗ್ ಸ್ಟೈಲ್. ಅಂಡ್ ದ ಬೆಸ್ಟ್ ಪಾರ್ಟ್ ಐ ಥಿಂಕ್ ಟ್ರೈನ್ ಜರ್ನಿ, ಲಾಂಗ್ ಟ್ರೈನ್ ಜರ್ನೀಸ್. ಸೊ ವಿತ್ ಮೈ ಬ್ರದರ್ ಆ್ಯಂಡ್ ಮೀ ಆ್ಯಂಡ್ ಡ್ಯಾಡ್ ಆ್ಯಂಡ್ ಮಾಮ್ ಆ್ಯಂಡ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದ ಆರ್ಮಿ. ನಮ್ಮ ಫಾದರ್ಗೆ ಬಾರ್ಡರ್ನಲ್ಲಿ ಪೋಸ್ಟಿಂಗ್ ಆಗ್ತಾ ಇತ್ತು, ಅಲ್ಲಿ ನಾವು ಫ್ಯಾಮಿಲೀಸ್ ಇರೋಕ್ಕಾಗಲಿಲ್ಲ. ಸೊ ನಾವು ಬೇರೆ ಕಡೆ ಇರ್ತಾ ಇದ್ವಿ. ಸೊ ಇಟ್ಸ್ ಜಸ್ಟ್ ಮಾಮ್, ಮೀ ಆ್ಯಂಡ್ ಮೈ ಬ್ರದರ್ ನಕುಲ್. ಆಮೇಲೆ ವಿ ಯೂಸ್ ಟು ವೇಟ್ ನಮ್ಮ ತಂದೆಯಿಂದ ಯಾವಾಗ ಮೆಸೇಜ್ ಬರುತ್ತೆ, ದೇರ್ ಇಸ್ ನೋ ಸೆಲ್ ಫೋನ್,

0: ಸೊ ಅವಾಗ ಒಂದು ಮೆಸೆಂಜರ್ ಕಳಿಸ್ತಾ ಇದ್ರು, ಅವ್ರ ಹತ್ರ ಮಮ್ಮಿ ಶಿನ್ ಮೇಕ್ ಕೇಕ್ ಏನೋ ತಿಂಡಿಗಳೆಲ್ಲ ಪ್ಯಾಕ್ ಮಾಡಿ ನಾವೆಲ್ಲ ಲೆಟರ್ ಬರೆದ್ಬಿಟ್ಟು ಕಳಿಸ್ತಾ ಇದ್ವಿ. ಅಂಡ್ ವಿಡ್ ವೇಟ್ ನಮ್ಮ ತಂದೆಯಿಂದ ಯಾವಾಗ ಲೆಟರ್ ಬರುತ್ತೆ, ಹೆಂಗಿದ್ದಾರೆ ಅವರು,
1: ಸಂದೇಶ ಆತೆ ಹೇ.
0: ಹಾಂ ಸಂದೇಶ್ ಕಹಾ ಲಿಖೇಂಗೆ ಮೇ ಪಿತಾಜಿ. ದೆನ್ ಯೂಸ್ ಟು ಫೈಂಡ್ ದಿಸ್ ಲೆಟರ್ಸ್ ಅರೈವ್ಡ್. ಅಲ್ಲಿ ನಮ್ಮ ಡ್ಯಾಡಿ ಬರೀತಾ ಇದ್ರು, ಇಲ್ಲಿ ನಾನು ಡೆಸರ್ಟ್ ನಲ್ಲಿ ಇದ್ದೀನಿ, ಆಲ್ವೇಸ್ ಹ್ಯಾವ್ ದೀಸ್ ಡ್ರಾಯಿಂಗ್ಸ್ ಬ್ಯೂಟಿಫುಲ್ ಸ್ಕೆಚಸ್. ಅದರಲ್ಲಿ ಇಲ್ಲಿ ಒಂದು
1: ಅವರು ಚಿತ್ರ ಬಿಡಿಸ್ತಾ ಇದ್ರ,
0: ಚಿತ್ರ ಮಾಡ್ತಾ ಇದ್ರು. ಹೌದು, ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ನೋಡು ಇಲ್ಲಿ ಟೆಂತ್ ನಲ್ಲಿ ಇದ್ದೀನಿ, ಇಲ್ಲಿ ತುಂಬಾ ಬಿಸಿಲಿದೆ
1: ರಾಜಸ್ಥಾನದ,
0: ರಾಜಸ್ಥಾನಲ್ಲಿ ತುಂಬಾ ಬಿಸಿಲು, ಬೆಳಗ್ಗೆ ಸಾಯಂಕಾಲ ತುಂಬಾ ಚಳಿ. Just waiting for letters and to hear about him. So that's one of the things that mom had to sacrifice and dad had to sacrifice, not being with family.
1: For the nation.
0: Yes. So a lot of, I'm really thankful to all the servicemen for that and their families.
1: Colonel Ramesh Alwar avre, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ, ನಿಮ್ಮ ಮನೆಯವರು, ಮಗಳು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
2: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಆರ್ಮಿಯಿಂದ ಹೊರಗಡೆ ಬರೋ ದಿವಸ ಹೇಗೆ ಇತ್ತು ನಿಮ್ಮ ಮನಸ್ಥಿತಿ?
3: ನನಗೊಂದು ದುಃಖ ಆಯಿತು, ಆರ್ಮಿ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಸೊ ಅಲ್ಲಿ ನನಗೆ ಅಮೃತಸರ್ನಲ್ಲಿ ಒಂದು ದೊಡ್ಡ ಫೇರ್ವೆಲ್ ಪಾರ್ಟಿ ಮಾಡಿದ್ರು, ಎಲ್ಲ ರೆಜಿಮೆಂಟ್ರು ಒಂದು ಸುಮಾರು 800 ಜನಗಳು ಇದ್ರು ಅಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ, ಒಂದು ಸುಬೇದಾರ್ ಮೇಜರ್ ಅಂತ ಆ ಟೈಮಲ್ಲಿ ನಾನ್ ಆಫೀಸರ್, ಅವ್ರ ಜೊತೆ ಮಾತಾಡಿದೆ. ನಾನು ಹೇಳಿದೆ, ನೋಡಿ ನಾನು ಇಷ್ಟು ವರ್ಷ ಸರ್ವಿಸ್ ಆದ್ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ನಂಗೆ ಬೇಜಾರಾಗ್ತಾ ಇದೆ. ಅವ್ರು ಹೇಳಿದ್ರು, ಒಂದು ನಿಮಿಷ, ನಿಮ್ಮ ಕಣ್ಣು ಚೆನ್ನಾಗಿದೆಯಾ? ಸರಿ. ಹೌದು. ನಿಮ್ಮ ಕೈ ಚೆನ್ನಾಗಿದೆಯಾ? ಹೌದು. ಯಾಕೆ ಕೇಳ್ತಾ ಇದ್ದಾರೆ ಅಂತ. ಕಾಲು ಚೆನ್ನಾಗಿದೆ, ಇಷ್ಟು ವರ್ಷ ಎಷ್ಟೋ ಜನ ಕಣ್ಣಿಲ್ಲದೆ ಕಾಲೆದ ಹೋಗಿದ್ದಾರೆ, ನೀನು ಸರಿಯಾಗಿ ಹೋಗ್ತಾ ಇದೀಯಾ, ದೇವರ ತೊಳಿ ಯಾಕೆ ಬೇಜಾರು ಮಾಡ್ತೀಯ ಅಂತ. ನಾನು ದೇವರು ಕಾಪಾಡಿದ್ದಾರೆ, ಆ ಥರ ಬುದ್ಧಿವಾದ ಕೊಟ್ಟರು ಅವರು.
1: ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ ನೀವು ಯುದ್ಧವನ್ನ ಕಂಡ್ರಿ, ನಂತರ 4 ದಶಕಗಳ ಅಮೂಲ್ಯವಾದ ಸೇವೆಯನ್ನ ದೇಶಕ್ಕೆ ನೀಡಿದ್ರಿ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಬಹಳ ಅಪರೂಪವಾದ ನಿಮ್ಮ ಅನುಭವವನ್ನ ಇದುವರೆಗೆ ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
3: ಜೈ ಹಿಂದ್.
4: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದೀಗ ಕೇಳಿ ಜೈ ಹಿಂದ್ ಚಲನಚಿತ್ರ.
1: ವೀರ ಯೋಧರು ಸರಣಿ ಕಾರ್ಯಕ್ರಮ ಕೇಳಿದಿರಿ.

ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಗೆ ವೀರ ಯೋಧರು ಸರಣಿ ಚೆನ್ನಾಗಿ ಬರ್ತಾ ಇದೆ ಅಂತ. ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿತ್ತು, ಇವತ್ತು ಅಪರೂಪದ ಗೀತೆಗಳು ಅಂತ ಹೇಳಿದ್ದಾರೆ ಅಥಣಿ ಚಂದ್ರಕಾಂತ್ ಅವರು. ಸಂಜಯ್ ಅವರು ಕಾರ್ಯಕ್ರಮದಲ್ಲಿ ಎಂಥ ಒಳ್ಳೆಯ ಹಳೆಯ ಗೀತೆಗಳನ್ನು ಕೇಳಿಸಿದಿರಿ. ಈ 60-70 ದಶಕದ ಗೀತೆಗಳನ್ನು ಕೇಳೋದು ನಮಗೆ ತುಂಬ ತುಂಬ ತುಂಬ ಸಂತೋಷ ತರುತ್ತೆ ಅಂತ ಹೇಳ್ತಾರೆ ವಸಂತ ಅವರು. ವಾಣಿಶ್ರೀ ಧಾರವಾಡದಿಂದ, ನಿಜವಾಗಿ ಅಪ್ಪಟ ಬಂಗಾರದ ಗೀತೆಗಳು ಅಂತ ಹೇಳಿದಿರಿ, ಮಧುರವಾದ ಗೀತೆಗಳು. ಬಾಬೇಗ ಚಂದಮಾಮ ಗೀತೆ ಕೇಳಿ ತುಂಬ ಖುಷಿಯಾಯಿತು, ಹಳೆ ಗೀತೆಗಳನ್ನು ಕೇಳೋದೇ ಚಂದ ಅಂತಾರೆ ಧರ್ಮಣ್ಣ ಧನ್ಯವರು. ಹಲಸೂರಿನ ರಾಜೇಶ್, ಬೆಳಗಾವಿ ಕನ್ಬರ್ಗಿಯ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು, ಚಾಮರಾಜನಗರದ ರಂಗಸ್ವಾಮಿ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಇವತ್ತು ಪ್ರಸಾರ ಆಗ್ತಾ ಇರೋ ಹಾಡುಗಳು ನಿಜಕ್ಕೂ ಸೂಪರ್ ಸೂಪರ್ ಅಂತ ಕಳಿಸಿದಿರಿ. ಹಾಗೆ ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ್ ಮತ್ತು ಮನೆಯವರು, ನಾಗರತ್ನ ರಾಜಾಜಿನಗರದಿಂದ, ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ನಿಮ್ಮೊಂದಿಗೆ ಬರ್ತೇವೆ ಅಂತಾರೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ರೋಹಿತ್ ಅವರು ಸಂದೇಶವನ್ನು ಕಳಿಸಿದಿರಿ, ಪರಿಮಳ ಕಾರ್ಯಕ್ರಮ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದರೆ ಯಾರೋ ಒಬ್ರು, ಪರಿಮಳ ಕಾರ್ಯಕ್ರಮ ನಿಮ್ಮ ಹೆಸರನ್ನು ಹಾಕಲಿಲ್ಲ, 681 ಸಂಖ್ಯೆ, ಪರಿಮಳ ಯಾಕೆ ಬಂದಿಲ್ಲ ಅಂತ ಕೇಳಿದಿರಿ. ಆತ್ಮೀಯರೇ, ಪರಿಮಳ ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ ಇದ್ದ ದಿನಗಳಂದು ಪ್ರಸಾರವಾಗ್ತಾ ಇಲ್ಲ. 4:00 to 4:30 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ಆಮೇಲೆ ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಬದಲಾವಣೆ ಆಗಸ್ಟ್ ತಿಂಗಳವರೆಗೆ ಅಥವಾ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಆದರೂ ಆಗಬಹುದು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಶಂಕರ ಅವರು ಬೆಂಗಳೂರಿನಿಂದ, ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀರಿ. ಹರೀಶ್ ಅವರು ಹಾಗೆ ಹೇಳ್ತಿದ್ದೀರಿ, ಎಂಥ ಸುಮಧುರವಾದ ಗೀತೆಗಳು ಅಂತ. ಸರ್ವೇಶ್ ಮಠ್ ಕಲಬುರಗಿಯಿಂದ ಹೇಳಿದಿರಿ. ಮಂಜುನಾಥ ಕೊಂಡಿಕೊಪ್ಪ, ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಬೆಳಗ್ಗೆಯಿಂದ ಗೀತೆಗಳನ್ನು ಕೇಳ್ತಾ ಇದ್ದೀನಿ, ಅಪರೂಪದ ಗೀತೆಗಳು ಪ್ರಸಾರವಾಗ್ತಾ ಇದೆ, ಚೆನ್ನಾಗಿದೆ ಅಂತಾರೆ. ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ ಕೋಟಿ ವಂದನೆಗಳು ಅಂತಾರೆ ಹೆಬ್ಬಾಳದ ರಮೇಶ್ ಅವರು. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಬೆಲೆ ಹೆಚ್ಚಳ ಆಗಿದೆ ಅಂತಾರೆ ಮೈಸೂರಿನಿಂದ ಜಯರಾಮ್ ಅವರು. ನಿಮ್ಮ ಎಲ್ಲ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ವೈವಿಧ್ಯಮಯ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಗೀತೆಗಳ ಆಗರ ಆಕಾಶವಾಣಿ, ಎಲ್ಲ ರೀತಿಯ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಅದು 60-70 ಗೀತೆಗಳನ್ನು ಪ್ರಸಾರ ಮಾಡಿದಾಗ ಕೆಲವರಿಗೆ ಸಂತೋಷ ಆಗುತ್ತೆ, 70-80 ಗೀತೆಗಳನ್ನು ಪ್ರಸಾರ ಮಾಡಿದಾಗ ಬೇರೆ ಕೆಲವು ಶ್ರೋತೃಗಳಿಗೆ ಸಂತೋಷ ಆಗುತ್ತೆ. ಹಾಗೆ 80-90 ಗೀತೆಗಳೇ ಬೇರೆಯ ರೀತಿ, 92,000 ಗೀತೆಗಳನ್ನು ಪ್ರಸಾರ ಮಾಡಿದಾಗ

0: ಮತ್ತು ಕೆಲವರು ಚೆನ್ನಾಗಿತ್ತು ಅಂತ ಹೇಳ್ತೀರಿ. ಒಟ್ಟು ಎಲ್ಲ ವೈವಿಧ್ಯಮಯ ಗೀತೆಗಳನ್ನು 50ರಿಂದ 2000 2010ರವರೆಗಿನ ಎಲ್ಲ ಗೀತೆಗಳನ್ನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಆಗಾಗ ಪ್ರಸಾರ ಮಾಡ್ತೇವೆ. ದಿನ ಪ್ರತಿದಿನ ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕೇಳಿ ನಿಮ್ಮಿಷ್ಟದ ಗೀತೆಗಳು ಯಾವುವು ಅಂತ 12:05 ಪ್ರಸಾರ ಆಗುವ ಕರೆಗೊಂದು ಹಾಡು ಕಾರ್ಯಕ್ರಮ ಏನಿದೆ ಅಲ್ಲಿ ನೀವು ನಿಮ್ಮ ಹಾಡುಗಳನ್ನು ಮತ್ತೆ ಕೇಳಬಹುದು. ಕೇಳಿ ಬರ್ಕೊಳ್ಳಿ, ಹಾಡುಗಳನ್ನು ಆನಂದಿಸೋಣ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ಗಾನಯಾನದಲ್ಲಿ. ಸಮಯ 6:30. ಈಗ ಸೇಫ್ ಡ್ರೈವ್ ಗಾನ ಬಜಾನ.
1: ಸುಖಿ ಸುಖಿ ಸುಖಿ ಸುಖಿ ಸುಖಿ ಸುಖಿ ಮೋರಾಲ ಸುಖಿ

ಯದಾ ಯದಾ ಹಿ ಧರ್ಮಸ್ಯ ಚಿತ್ರದ ಗೀತೆ ಕೇಳಿದಿರಿ. ಶಶಾಂಕ್ ಶೇಷಗಿರಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿತ್ತು. ವೀರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಪರಾಗ್ ಕ್ರಿಸ್ಟೋಫರ್.

0: ಸೇಫ್ ಡ್ರೈವ್ ಗಾನಭಜಾನದಲ್ಲಿ ಸೀತಾರಾಮ ಕಲ್ಯಾಣ ಚಿತ್ರಕ್ಕೆಂದು ಸಂಜಿತ್ ಹೆಗಡೆ ಅವರು ಹಾಡಿದ ಗೀತೆ ಕೇಳಿದಿರಿ. ಕಾರ್ಯಕ್ರಮ ಮುಂದುವರೆಸೋಣ ಪ್ರದೇಶ ಸಮಾಚಾರದ ನಂತರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವೆಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
3: ಬಾದಾಮಿಯಲ್ಲಿ 15 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25

0: ಈ ಸಾರಿ ನಾವು ಖರ್ಚು ಮಾಡ್ತಾ ಇದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
1: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಳ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ, ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು

0: ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕೇಳ್ತಾ ಇದ್ರಿ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: 2017ರಲ್ಲಿ ತೆರೆ ಕಂಡ ಯುಗ ಪುರುಷ ಚಿತ್ರದ ಗೀತೆ ಕೇಳಿದಿರಿ, ಅನುರಾಧ ಭಟ್ ಮತ್ತು ಅಜಯ್ ವಾರಿಯರ್ ಅವರ ಧ್ವನಿಗಳಲ್ಲಿ. ಸಮಯ 6:55, ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರು ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
1: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೆ ಸರಿಪಡಿಸಬೇಕು, ಹೇಗೆ ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಎಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ ಅದರ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ ಮತ್ತು ತಿಳಿ ಛಂದಸ್ಸಿನ ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು. ಆ ಪ್ರಕಾರ

0: ಅವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು ಜನರ ನೆನಪಿನಲ್ಲಿ ಉಳಿದಿದೆ ಅದು ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಸಮಯ 7:00 ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೆಬಿಎ ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು, ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯಿತಿಗಳಿಗೂ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಕರ್ತ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ವಕೀಲರು ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಮತ್ತು ಕೇಂದ್ರ ಸಚಿವೆ ಶೋಭಾ ಕರ್ನಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ಧ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ತೀವ್ರ ಪರಿಷ್ಕರಣೆಯು ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು, ಒಟ್ಟು 12,95,265 ಮತದಾರರ ಪೈಕಿ 7,83,636 ನಮೂನೆಗಳ ಡಿಜಿಟಲೀಕರಣ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು, 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರದೇಶಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ನೂತನ ನಿಯಮಗಳನ್ನು ಜಾರಿಗೆ ತಂದಿದೆ. ಪಶ್ಚಿಮ ಬಂಗಾಳದ ಕರ್ಣ ಸುಬರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವ್ಯಾನ್ ಅಪಘಾತದ ಬಗ್ಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವ್ಯಾನ್ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ನಿಮಿತ್ತ ಕಟ್ವಾ ಪ್ಯಾಸೆಂಜರ್ ರೈಲು ಶಾಲಾ ವಾಹನ ಮತ್ತು ಸೈಕಲ್ ಸವಾರನೆಗೆ ಡಿಕ್ಕಿ ಹೊಡೆದ ಪರಿಣಾಮ 2 ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ

0: ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕದಿಗಿಣ ತೋಂ ಕದಿಗಿಣ

ಅರ್ಮಾನ್ ಮಾಲಿಕ್ ಹಾಗೂ ಸಂಗಡಿಗರು ಹಾಡಿದ ಸಾಹೇಬ ಚಿತ್ರದ ಗೀತೆ ಕೇಳಿದಿರಿ. ಜಯಂತ್ ಕಾಯ್ಕಿಣಿ ಅವರ ರಚನೆ. ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಅನೇಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಸಮೀಕ್ಷೆ ಇಲ್ಲವಾ ಅಂತ. ಇವತ್ತು ವೀರ ಯೋಧರು ಕಾರ್ಯಕ್ರಮವನ್ನು ನಾವು ಕೇಳಿದ್ವಿ, ಹಾಗೆ ರತ್ನಭಂಡಾರದ ಮರುಪ್ರಸಾರ, ಸುದ್ದಿ ಮುಖ್ಯಾಂಶ, ಎಷ್ಟೊಂದು ಬೇರೆ ಬೇರೆ ಕಾರ್ಯಕ್ರಮಗಳ ತುಣುಕುಗಳನ್ನು ನಾವು ಕೇಳಿದ್ರಿಂದ ಸ್ವಲ್ಪ ಗೀತೆಗಳನ್ನು ಕೇಳೋಣ. ಸಮೀಕ್ಷೆ ಬೇಡವೇನೋ ಅಂತ ಅಂದುಕೊಳ್ತಾ ಇದ್ದದ್ದು. ಆದರೆ ನಮ್ಮ ಶ್ರೋತೃಗಳು ಸುಮಾರು 12ಕ್ಕೂ ಹೆಚ್ಚು ಸಂದೇಶಗಳನ್ನು ಕಳಿಸಿದ್ದೀರಿ, ಏನಾದರೂ ಸಮೀಕ್ಷೆ ಮಾಡಿ, ಸಮೀಕ್ಷೆ ಇದ್ದರೆ ಚಂದ ಅಂತ. ಆಯಿತು, ನಿಮಗಾಗಿ ಇವತ್ತು ಸಮೀಕ್ಷೆಯನ್ನು ಮಾಡೋಣ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ನಮಗೆ ಉಳಿದಿರೋದು ಸ್ವಲ್ಪ ಸಮಯ, ಸಮೀಕ್ಷೆಯ ವಿಷಯ ಕೇಳಿ, ಆಮೇಲೆ ನಾವು ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿ, ನಂತರ ವಾರ್ತಾ ಪ್ರಸಾರ, ಆಮೇಲೆ 7:50ಕ್ಕೆ ನಾವು ನೋಡೋಣ ಸಮೀಕ್ಷೆಗೆ ಯಾರೆಲ್ಲ ಏನು ಹೇಳಿದಿರಿ ಅಂತ. ನಿಮಗೆ ಉತ್ತರ ಕೊಡಲು ಸುಮಾರು 1/2 ಗಂಟೆಯ ಸಮಯ ಮಾತ್ರ ಸಿಗುತ್ತೆ. ಇವತ್ತಿನ ಸಮೀಕ್ಷೆಯ ವಿಷಯ ಏನಪ್ಪಾ ಅಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ನ್ಯಾಯ ದಿನ. ನ್ಯಾಯ ಅಂದರೆ ಬಹಳ ಆಯಾಮ ಉಳ್ಳಂತಹ ಪದ. ಸಾಮಾಜಿಕ ನ್ಯಾಯ ಅಂತೀವಿ, ದಮನಿತರಿಗೆ ನ್ಯಾಯ ಕೊಡಿಸ್ಬೇಕು ಅಂತೀವಿ, ಮನೆಗಳಲ್ಲಿ ನ್ಯಾಯವಾಗಿರ್ಬೇಕಪ್ಪ ಅಂತ ಹೇಳ್ತೀವಿ. ನಮಗೆ ನಮ್ಮದೇ ನ್ಯಾಯ, ಕಾನೂನು ಹೇಳೋ ನ್ಯಾಯ ಬೇರೆ, ಕಾನೂನು ಹೇಳದ ನ್ಯಾಯವೇ ಬೇರೆ. ಹೀಗೆ ಹಲವು ರೀತಿ ನ್ಯಾಯ ಅನ್ನೋದನ್ನು ನೋಡ್ತಾ ಇರ್ತೀವಿ, ಅದು ರೂಢಿ ಕೂಡ. ನ್ಯಾಯ ಅಂದರೆ ಅರ್ಥೈಸೋದು ಅನ್ನೋ ಕೂಡ ಹಾಗೇನೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅನ್ನೋದು ನ್ಯಾಯ, ಆದರೆ ತಪ್ಪು ತಪ್ಪೇ ಅಲ್ಲ ಅನ್ನುವ ವ್ಯಾಖ್ಯಾನಗಳು ಕೂಡ ಬರುತ್ತವೆ. ಅಂದರೆ ನ್ಯಾಯಕ್ಕೆ ಅನ್ಯಾಯ ಆಗೋದು ಕೂಡ ಉಂಟು. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಇನ್ನೊಂದು ನ್ಯಾಯ, ಹಿರಿಯ

0: ಅವರಿಗೆ ಒಂದು ನ್ಯಾಯ, ಕಿರಿಯರಿಗೆ ಇನ್ನೊಂದು ನ್ಯಾಯ. ಅಧಿಕಾರ ಇದ್ದು ಬಿಟ್ಟರೆ ಅವರಿಗೆ ಬೇರೆಯೇ ನ್ಯಾಯ, ನೌಕರರಿಗೆ ಬೇರೆಯೇ ನ್ಯಾಯ. ಹೀಗೆಲ್ಲ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ನ್ಯಾಯ ಎಲ್ರಿಗೂ ಒಂದೇ ರೀ, ಒಂದಲ್ಲ ಒಂದಿನ ತಪ್ಪು ಮಾಡಿದವ್ರಿಗೆ ವಾಪಸ್ ಬಡದೇ ಬಡಿಯತ್ತೆ ಅಂತೆಲ್ಲ ಏನೇನೋ ಮಾತಾಡ್ತಾ ಇರ್ತೀವಿ. ಹೌದಾ ಅನ್ನೋದೇ ನಾವು ಇವತ್ತು ಸಮೀಕ್ಷೆಗೆ ತೆಗೆದುಕೊಳ್ಳುವ ವಿಷಯ. ನ್ಯಾಯ ನಿಜವಾಗಿ ಎಲ್ಲರಿಗೂ ಒಂದೇನಾ? ನ್ಯಾಯ ನಿಜವಾಗಿ ಎಲ್ಲರಿಗೂ ಒಂದೇನಾ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ಕಾಲ ಕೆಟ್ಟೋಯ್ತು, ನ್ಯಾಯ ಸಿಗಲ್ಲ ಅನ್ನುವವರು ಕೆಲವರು. ಇಲ್ಲ, ಇವತ್ತಲ್ಲ ನಾಳೆ ನ್ಯಾಯ ಅನ್ನೋದು ಇದೆ, ನ್ಯಾಯ ಎಲ್ಲರಿಗೂ ಸಿಗುತ್ತೆ ಅನ್ನುವವರು ಕೆಲವರು. ನಮ್ಮ ಇವತ್ತಿನ ಸಮೀಕ್ಷೆ ನ್ಯಾಯ ದಿನದ ಸಂದರ್ಭದಲ್ಲಿ ತಗೊಳ್ಳೋಣ. ಹೇಳಿ, ನ್ಯಾಯ ಎಲ್ಲರಿಗೂ ಸಿಗುತ್ತಾ? ನ್ಯಾಯ ಎಲ್ಲರಿಗೂ ಒಂದೇನಾ? ನಿಮ್ಮ ಮಾತುಗಳು ಹರಿದು ಬರಲಿ. ಸಮಯ 7:20 ಆಗ್ತಾ ಇದೆ. 7:22 ನಾವು ಕೇಳೋಣ ಕಗ್ಗದ ಸಿರಿ ಕಾರ್ಯಕ್ರಮ. ಕಗ್ಗದ ಸಿರಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ, ಪ್ರತಿದಿನ ಪ್ರಸಾರವಾಗುತ್ತೆ. ಕಗ್ಗದ ಸಿರಿ ಕಾರ್ಯಕ್ರಮದ ನಂತರ ಕನ್ನಡದಲ್ಲಿ ವಾರ್ತೆಗಳು. 7:50 ನೋಡೋಣ ಯಾರೆಲ್ಲ ಏನು ಹೇಳಿದ್ರಿ ಅಂತ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ನ್ಯಾಯ ಎಲ್ಲರಿಗೂ ಒಂದಲ್ಲ ಒಂದು ದಿನ ನಿಜವಾಗಿ ಸಿಗತ್ತಾ? ನ್ಯಾಯ ಎಲ್ಲರಿಗೂ ಒಂದೇನಾ? ನಮಗೆ ನೀವು ವಾಟ್ಸಪ್ ಸಂದೇಶಗಳನ್ನು ಕಳಿಸಬಹುದು. ಸಂಖ್ಯೆ 9483109409. ಈಗ ಕೇಳೋಣ ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಲೋಕವ ನಕ್ಷಿ ಯುಗದ ಪೊರೆದು ತ್ರಕ್ಷ ನೊಂದರಿಮ್ಮಾಯಾಟವ ಮೀರುವಂತೆ. ದ್ವಂದ್ವ ಲೋಕವ ನಕ್ಷಿ ಯುಗದ ಪೊರೆದು ತ್ರಕ್ಷ ನೊಂದರಿಮ್ಮಾಯಾಟವ ಮೀರುವಂತೆ. ಇಂದ್ರಿಯಾತೀತ ದರ್ಶನಕ್ಕೆ ಬೇರೊಂದಕ್ಷಿ ಸಂಧಾನವನ್ನು ಗಳಿಸೋ ಮಂಕುತಿಮ್ಮ. ಇಂದ್ರಿಯಾತೀತ ದರ್ಶನಕ್ಕೆ ಬೇರೊಂದಕ್ಷಿ ಸಂಧಾನವನ್ನು ಗಳಿಸೋ ಮಂಕುತಿಮ್ಮ.

ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಮಗೆ ಎರಡು ಕಣ್ಣಿದೆ, ದ್ವಂದ್ವ ಲೋಕ, ಈ ಜಗತ್ತು ದ್ವಂದ್ವದಿಂದ ಕೂಡಿದೆ, ಇದು ಸುಖ ದುಃಖಗಳಿಂದ, ಶೀತ ಉಷ್ಣದಿಂದ, ಸರಿ ತಪ್ಪುಗಳಿಂದ, ಇಷ್ಟ ಅನಿಷ್ಟಗಳಿಂದ ಕೂಡಿದೆ, ಹಾಗಾಗಿ ದ್ವಂದ್ವ ಲೋಕ. ಈ

ಒಂದು ಲೋಕವನ್ನು ನೋಡೋದಿಕ್ಕೆ ಪ್ರಕೃತಿ ಅಥವಾ ಪರಮಾತ್ಮ ನಮಗೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಎರಡು ಕಣ್ಣುಗಳಿಂದ ದ್ವಂದ್ವಾತ್ಮಕವಾಗಿರುವಂತಹ ಜಗತ್ತನ್ನು ನೋಡ್ತಾ ಇದ್ದೀವಿ. ದ್ವಾಪರ ಅಂತ ಒಂದು ಯುಗ ಇದೆ, ಆ ಯುಗದ ಹೆಸರು ದ್ವಂದ್ವ ಅಂತಲೇ. ಅಲ್ಲಿ ತುಂಬಾ ಡೈಸಿ ಆಗಿರುತ್ತೆ, ನಾವು ಡೈಸಿ ಸಿಚುಯೇಷನ್ ಅಂತ ಬಳಸ್ತೀವಿ ಇಂಗ್ಲಿಷ್ನಲ್ಲಿ. ಅಂದ್ರೆ ಆ ಪರಿಸ್ಥಿತಿ ತುಂಬಾ ಸಂದಿಗ್ಧವಾಗಿರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗೋದಿಲ್ಲ ನಮಗೆ. ಆ ರೀತಿ ಜಗತ್ತಿನಲ್ಲಿ ನಾವು ಯಾವ ಒಂದು ಆಂಗಲ್ನಲ್ಲಿ ಯಾವ ನೋಟದಲ್ಲಿ ನಿಲ್ತೀವೋ ಆ ರೀತಿ ನಮಗೆ ಜಗತ್ ಕಾಣಿಸ್ತಿರುತ್ತೆ. ಆ ಕ್ಷಣಕ್ಕೆ ಅದೇ ಸರಿ ಅನಿಸ್ಬೋದು, ಅದೇ ಜಗತ್ತು ದ್ವಂದ್ವಾತ್ಮಕ. ಅದನ್ನ ನೋಡ್ತಿರುವುದು ಕೂಡ ನಾವು ಕಣ್ಣಿನ ಮೂಲಕ, ನಮ್ಮ ಎರಡು ಕಣ್ಣಿನ ಮೂಲಕ ನೋಡ್ತಾ ಇದ್ದೀವಿ. ಆದರೆ ಈ ಎರಡು ಕಣ್ಣನ್ನು ಬಿಟ್ಟು ಮೂರನೇ ಕಣ್ಣು ಹೊಂದಿರೋನೊಬ್ಬ ಇದ್ದಾನೆ, ಅವನು ನಾವು ಶಿವ ಅಂತ ಕರಿತೀವಿ. ಶಿವನ್ನೇ ತ್ರಕ್ಷ ಅಂದರೆ ಮೂರು ಅಕ್ಷಿಗೆ ಕಣ್ಣು ಅಂತೀವಿ, ತ್ರಕ್ಷ ಅಂದ್ರೆ ಮೂರು ಕಣ್ಣುಳ್ಳವನು, ಮುಕ್ಕಣ್ಣ ಅಂತ. ಶಿವನಿಗೆ ಮೂರನೇ ಕಣ್ಣಿದೆ, ಆ ಮೂರನೇ ಕಣ್ಣು ಈ ಜಗತ್ತಿನ ಮಾಯೆ ಇದೆಯಲ್ಲ, ಅಂದ್ರೆ ಸರಿತಪ್ಪುಗಳ ಮಾಯೆ ಅಥವಾ ಒಳಿತು ಕೆಡುಕುಗಳ ಮಾಯೆ ಅಥವಾ ಮನುಷ್ಯ ತಾನೇ ಮಾಡಿಕೊಂಡಿರುವ ಬಂಧನಗಳ ಮಾಯೆ, ಅದನ್ನ ಮೀರಿ ಜಗತ್ತನ್ನ ಸಮದೃಷ್ಟಿಯಿಂದ ನೋಡುತ್ತೆ. ಸಮದೃಷ್ಟಿ ಎನ್ನುವುದು ಸಾಮಾಜಿಕರಲ್ಲಿ, ದೊಡ್ಡ ದೊಡ್ಡ ನೇತಾರರಲ್ಲಿ ಅಥವಾ ಕುಟುಂಬವನ್ನು ನಡೆಸುವಂತಹ ಗೃಹಸ್ಥರಲ್ಲಿ ಇರಬೇಕಾದಂತಹ ಒಂದು ದೊಡ್ಡ ಗುಣ. ಇದನ್ನ ಅವ್ರು ಹೇಳ್ತಿದ್ದಾರೆ, ಇಂದ್ರಿಯಾತೀತ ದರ್ಶನವನ್ನ, ಅದರ ಪ್ರಸ್ತಾಪ ಹಿಂದಿನ ಪದ್ಯದಲ್ಲೂ ಬಂತು. ಇಂದ್ರಿಯಾತೀತ ದರ್ಶನವನ್ನು ನೋಡಬೇಕಾದ್ರೆ ನಮಗೆ ಬೇರೆ ಕಣ್ಣೇ ಬೇಕಾಗತ್ತೆ. ಇದು ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಕೃಷ್ಣನ ವಿಶ್ವರೂಪವನ್ನು ನೋಡಬೇಕಾದ್ರೆ ಅರ್ಜುನನಿಗೆ ಕೃಷ್ಣ ಒಂದು ವಿಶೇಷವಾದ ಕಣ್ಣನ್ನೇ ಕೊಡ್ತಾನೆ, ಅದಕ್ಕೆ ದಿವ್ಯ ಚಕ್ಷು ಅಂತ ಕರೀತಾನೆ. ಅಂದ್ರೆ ವಿಶೇಷವಾದಂತಹ ಅನುಭವಗಳನ್ನು ಪಡೆಯಬೇಕಾದ್ರೆ ನಮಗೆ ಈ ನೇಕೆಡ್ ಐ ಅಥವಾ ಬರಿಗಣ್ಣು ಅನ್ನುವುದು ಸಾಕಾಗೋದಿಲ್ಲ, ಬೇರೆ ಒಂದು ಕಣ್ಣು ಬೇಕಾಗತ್ತೆ. ವಿಶೇಷವಾಗಿ ಡಿ ವಿ ಜಿ ಅವರು ಈ ಮೂರನೇ ಕಣ್ಣಿನ ಬಗ್ಗೆ ಈ ಪದ್ಯದಲ್ಲಿ ತುಂಬಾ ಹೇಳ್ತಿದ್ದಾರೆ. ಈ ಮೂರನೇ ಕಣ್ಣನ್ನು ಅನುಸಂಧಾನ ಮಾಡುವುದು ಹೇಗೆ ಅನ್ನುವುದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ.

ಕಾದುವನು ಗುರಿಯೊಂದ ನುಳಿದು ಪೆರ ತೊಂದ ನೋಡುವನೆ. ಶರನಿಧಿಯ ನೀಜುವನು ಸಮರದಲ್ಲಿ ಕಾದುವನು ಗುರಿಯೊಂದ ನುಳಿದು ಪೆರ ತೊಂದ ನೋಡುವನೆ. ಮರೆಯುವನು ತಾನೆಂಬುದನೆ ಮಹಾವೇಶದಲ್ಲಿ ನಿರಹಂತೆಯದು ಮೋಕ್ಷ ಮಂಕುತಿಮ್ಮ. ಮರೆಯುವನು ತಾನೆಂಬುದನೆ ಮಹಾವೇಶದಲ್ಲಿ ನಿರಹಂತೆಯದು ಮೋಕ್ಷ ಮಂಕುತಿಮ್ಮ.

0: ಇದು ಮೋಕ್ಷದ ಬಗ್ಗೆ ಹೇಳುವಂಥದ್ದು. ಈ ಮೋಕ್ಷ ಅನ್ನುವುದು ಅಥವಾ ನಿರ್ವಾಣ ಅನ್ನುವುದು, ಬಿಡುಗಡೆ ಅನ್ನುವುದು, ಲಿಬರೇಷನ್ ಅನ್ನುವುದು ಪ್ರಪಂಚದ ಎಲ್ಲ ಧರ್ಮಗಳನ್ನು, ಎಲ್ಲ ದಾರ್ಶನಿಕರನ್ನು ಕಾಡಿರುವಂಥ ಸಂಗತಿ. ಮನುಷ್ಯ ಹೇಗೆ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂದರೆ ಈ ಬಂಧನವೇ ಮೋಕ್ಷ. ಈ ಬಂಧನದಿಂದ ಬಿಡುಗಡೆಯನ್ನು ಮೋಕ್ಷ ಅಂತ ಕರೀತಾರೆ. ಜೀವನದಲ್ಲಿ ಬಂಧ ಮತ್ತು ಮೋಕ್ಷ ಅನ್ನುವುದು ಎರಡು ಸ್ಥಿತಿಗಳು. ಕಟ್ಟುಪಾಡುಗಳಿಂದ ಇರುವುದು, ಕಟ್ಟುಪಾಡುಗಳನ್ನು ಬಿಡಿಸ್ಕೊಂಡು ಸ್ವತಂತ್ರನಾಗುವುದು. ಪರತಂತ್ರದಲ್ಲಿರುವುದು, ಸ್ವತಂತ್ರನಾಗುವುದು. ಸ್ವಾತಂತ್ರ್ಯ ಮತ್ತು ಪರತಂತ್ರ ಇವೆರಡು ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟಗಳು. ಪರತಂತ್ರದಲ್ಲಿ ನೋವಿರುತ್ತೆ, ಸ್ವಾತಂತ್ರ್ಯದಲ್ಲಿ ಆನಂದ ಇರುತ್ತೆ. ಪರತಂತ್ರದಲ್ಲಿ ಪರಾಧೀನತೆ ಇರುತ್ತೆ, ಸ್ವಾತಂತ್ರ್ಯದಲ್ಲಿ ಸ್ವಾಧೀನತೆ ಇರ್ತದೆ. ಈ ಸ್ವಾಧೀನತೆಯನ್ನು ಅವರು ಆತ್ಮದ ದೃಷ್ಟಿಯಿಂದ ಹೇಳ್ತಿದ್ದಾರೆ. ಸಮುದ್ರವನ್ನು ಈಜುವವರಾಗಲಿ ಅಥವಾ ಯುದ್ಧದಲ್ಲಿ ಹೋರಾಟ ಮಾಡುವವರಾಗಲಿ ಇನ್ನೊಂದರ ಕಡೆ ಗಮನ ಕೊಡೋದಿಲ್ಲ, ನೇರವಾಗಿ ಅವರು ತಮ್ಮ ಗುರಿ ಕಡೆನೆ ಹೋಗ್ತಿರ್ತಾರೆ. ಅದೇ ರೀತಿಯಲ್ಲಿ ನಾವು ಈ ಜೀವನದಲ್ಲಿ ಬಿಡುಗಡೆಯನ್ನು ಪಡೆಯುವುದಕ್ಕೆ, ಅಂದರೆ ಬಿಡುಗಡೆ ಅಂತ ಹೇಳಿದ್ರೆ ಎಲ್ಲೋ ಓಡಿ ಹೋಗಬೇಕು, ಎಲ್ಲೋ ಹೋಗಿ ಕಾಡಿನಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಬೇಕು, ಮೂಗು ಹಿಡ್ಕೊಂಡು ಕೂರಬೇಕು ಅನ್ನೋ ಅರ್ಥವನ್ನು DVG ಹೇಳಲೇ ಇಲ್ಲ. ಯಾಕೆಂದರೆ 70-75 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ತುಂಬ ಚಟುವಟಿಕೆಯಿಂದ ಕೂಡಿದಂಥ ಗುಂಡಪ್ಪನವರು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಅವರು ಈ ಜೀವನದಲ್ಲಿರಬೇಕು, ಹೋರು ಧೀರತೆಯಿಂದ ಮಂಡುತನದಿಂದ ಬೇಡ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಜೀವನವನ್ನು ಧೀರತನದಲ್ಲಿ ಎದುರಿಸಬೇಕು. ಆ ಎದುರಿಸುವ ಸಂದರ್ಭದಲ್ಲಿ ನಮ್ಮ ಕಣ್ಣು ಯಾವಾಗಲೂ ಕೂಡ ಈ ಒಟ್ಟು ಜಗತ್ತಿನ ಜಂಜಡಗಳಿಂದ ಬಿಡುಗಡೆ ಹೊಂದುವುದು ಹೇಗೆ ಅನ್ನೋದ್ರ ಕಡೆ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡಿರಬೇಕು. ಇದಕ್ಕೆ ಪರಮಹಂಸರು ಒಂದು ಉದಾಹರಣೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಇನ್ನೊಬ್ಬರು ಮನೆಗೆ ಕೆಲಸಕ್ಕೆ ಬರುವಂತಹ ದಾಸಿ, ಅವರು ಮನೆಯ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅವಳ ಒಂದು ಮನಸ್ಸಿನ ಒಂದು ಮೂಲೆ ಎಲ್ಲೋ ಒಂದು ಕಡೆ ತನ್ನ ಮನೆಯಲ್ಲಿ ಬಿಟ್ಟು ಬಂದಿರೋ ಮಗು ಕಡೆ ಇರುತ್ತೆ. ನನ್ನ ಮಗುವನ್ನು ಹೋಗಿ ಎಷ್ಟು ಬೇಗ ನಾನು ಸೇರ್ತೀನೋ ಅಂತ. ಹಾಗೆ ಈ ಜಗತ್ತಿನ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಬೇಕು, ಆದರೆ ಆ ಕೆಲಸದ ಮೋಹದಲ್ಲಿ ಅಂಟ್ಕೊಳ್ಬಾರ್ದು. ಮೋಕ್ಷ ಅಂದರೆ ಇದನ್ನು DVG ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ GB ಹರೀಶ, ಸಂಯೋಜನೆ TV ವಿದ್ಯಾಶಂಕರ್, AV ವಿನೋದ್ ಕುಮಾರ್ ಹಾಗೂ MG ಶ್ರೀಹರ್ಷನ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ವಿಭಾಗ ಸಮೀಕ್ಷೆಯ ವಿಷಯ ಇವತ್ತು ನ್ಯಾಯದ ಬಗ್ಗೆ. ನಾವೆಲ್ಲ ಎಷ್ಟೋ ಮಾತಾಡ್ತಾ ಇರ್ತೀವಿ, ನ್ಯಾಯ ಎಲ್ಲಿದೆ, ನ್ಯಾಯವೇ ದೇವರು, ಹೀಗೆಲ್ಲ ಅನೇಕ ಚಿತ್ರಗಳು ಕೂಡ ನ್ಯಾಯದ ಸುತ್ತ ಬಂದಿವೆ. ಜಸ್ಟಿಸ್ ಮೇ ಬಿ ಡಿಲೇಡ್, ಜಸ್ಟಿಸ್ ಶುಡ್ ನಾಟ್ ಬಿ ಡಿನೈಡ್ ಅಂತ ಒಂದು ಮಾತಿದೆ. ಅಂದರೆ ಅಕಸ್ಮಾತ್ ನ್ಯಾಯ ಸಿಗೋದು ತಡ ಆಗಬಹುದು, ಆದರೆ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗಬಾರದು ಅನ್ನೋದು ಈ ಮಾತಿನ ಅರ್ಥ. ಆದರೆ ಡಿಲೇಡ್ ಜಸ್ಟಿಸ್ ಮೀನ್ಸ್ ಡಿನೈಡ್ ಜಸ್ಟಿಸ್ ಅನ್ನುವ ಮಾತು ಇದೆ. ನ್ಯಾಯ ತಡವಾದರೆ ಅದು ನ್ಯಾಯ ಸಿಕ್ಕ ಹಾಗೆ ಅಲ್ಲ ಅನ್ನುವಂತಹ ಒಂದು ವಿಮರ್ಶೆ. ಅದು ನ್ಯಾಯ ಯಾವಾಗ ಯಾರಿಗೆ ಸಿಗಬೇಕೋ ಆಗಲೇ ಸಿಗಬೇಕು ಅನ್ನುವ ಮಾತು. ಹಾಗೆ ಮನುಷ್ಯನ ನ್ಯಾಯ ಬೇರೆ, ಭಗವಂತನ ನ್ಯಾಯ ಬೇರೆ, ಕಾನೂನು ಹೇಳೋದೇ ಬೇರೆ, ಆತ್ಮಸಾಕ್ಷಿಯ ನ್ಯಾಯವೇ ಬೇರೆ, ಹೀಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಹಾಗೆ ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ಅನುಭವಿಸ್ತೀವಿ ಕೂಡ. ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿರ್ತೀವಿ. ನ್ಯಾಯ ನಂಬಿದಂತೆ ನಮಗೆ ಸಿಗುತ್ತಾ? ನ್ಯಾಯ ಬಡವರಿಗೊಂದು, ಶ್ರೀಮಂತರಿಗೊಂದು, ಹಿರಿಯರಿಗೊಂದು, ಕಿರಿಯರಿಗೊಂದು, ಅಧಿಕಾರ ಇದ್ದವರಿಗೊಂದು, ನೌಕರರಿಗೆ ಒಂದು ಅಂತ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಆದರೆ ಅದು ಹೌದು ಅಂತ ಅನುಭವಕ್ಕೆ ಬಂದಿದೆಯಾ? ನ್ಯಾಯ ನಿಜವಾಗಿ ಎಲ್ಲರಿಗೂ ಒಂದೇನಾ? ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ನಿಮಗೆ ಹೌದು ಅನಿಸಿದರೆ ಹೌದು, ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವ ಭರವಸೆಯನ್ನು ನಾವು ಇಟ್ಕೊಂಡಿರಬಹುದು. ನೋ ಚಾನ್ಸ್, ನ್ಯಾಯ ಇಲ್ಲ, ಇದು ಸಿಗೋದಿಲ್ಲ, ಪ್ರಪಂಚ ಇರೋದೇ ಹೀಗೆ ಅಂತ ಕೂಡ ನಾವು ಅಂದುಕೊಳ್ಳಬಹುದು. ನೀವೇನು ಅಂದ್ಕೊಂಡಿದ್ದೀರಿ? ನ್ಯಾಯ ಎಲ್ಲರಿಗೂ ಸಿಗುತ್ತೆ ಅನ್ನುವ ಭರವಸೆ ನಿಮಗೆ ಇದೆಯಾ? ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಎಷ್ಟು ಜನ ಹೌದು ಅಂತಾರೆ, ಎಷ್ಟು ಜನ ಇಲ್ಲ ಅಂತಾರೆ, ಯಾರಿಗೆ ಭರವಸೆ ಇದೆ, ಯಾರಿಗೆ ಭರವಸೆ ಇಲ್ಲ. ಹಾಗೆ ಸುಮ್ಮನೆ ನೋಡೋಣ. ಇವತ್ತು ಅಂತಾರಾಷ್ಟ್ರೀಯ ನ್ಯಾಯ ದಿನ, ಈ ಸಂದರ್ಭದಲ್ಲಿ ಹಾಗೆ ಈ ಪ್ರಶ್ನೆ ನಮಗೆ ವಾರ್ತಾ ಪ್ರಸಾರ ಕೇಳ್ತಾ ಕೇಳ್ತಾ ಹಾಗೆ ಉತ್ತರಗಳನ್ನು ಕಳಿಸಿ. ನಮ್ಮ ಸಂಖ್ಯೆ 9483091029. 7:50 ನೋಡೋಣ ಯಾರೆಲ್ಲ ಏನು ಹೇಳಿದರು ಅಂತ.

ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:35, ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ. ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವೂ ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಹೆಚ್ಚು ಪ್ರದರ್ಶಕರು, 11,000 ಹೆಚ್ಚು ಖರೀದಿದಾರರು, ಅವರಲ್ಲಿ 6,000 ಹೆಚ್ಚು ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು.

0: ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20ರಿಂದ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ದಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ದಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣ ಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ 2 ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2020 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೊಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ FIH ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗೆನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ಧ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ AFC ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ AFC 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5400

0: 70 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಸಮಯ 7:45 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ.

ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ ಚಿಕ್ಕದಾಗಿ ಹೇಳೋದಾದರೆ, ಇವತ್ತಿನ ಸಮೀಕ್ಷೆ ನಾವು ಎಷ್ಟೋ ಸಲ ಕೇಳ್ತೀವಿ, ನ್ಯಾಯ ನಮಗೆ ಇದೆಯಾ, ನ್ಯಾಯ ಸಿಗುತ್ತಾ, ಅಯ್ಯೋ ಇದು ಅನ್ಯಾಯದ ಕಾಲ, ನ್ಯಾಯಕ್ಕೆ ಬೆಲೆ ಇಲ್ಲ, ಹೀಗೆಲ್ಲ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಮತ್ತೆ ನಾವೇ ಹೇಳ್ತಾ ಇರ್ತೀವಿ, ನ್ಯಾಯ ಎಂದಿದ್ರೂ ಸಿಕ್ಕೇ ಸಿಗುತ್ತೆ, ಸ್ವಲ್ಪ ತಡ ಆಗಬಹುದು, ಆದರೆ ನ್ಯಾಯ ಇದ್ದೇ ಇದೆ. ನ್ಯಾಯಕ್ಕೆ ಸದಾ ಜಯ, ಸತ್ಯಮೇವ ಜಯತೆ, ಇಂಥ ಮಾತುಗಳನ್ನು ಕೂಡ ನಾವು ಹೇಳ್ತಾ ಇರ್ತೀವಿ. ಎರಡನ್ನೂ ಹೇಳೋದು ನಾವೇ, ಆದರೆ ಪ್ರಶ್ನೆ ಅಂತ ಕೇಳಿದಾಗ ಹೌದಾ ಸತ್ಯಮೇವ ಜಯತೆ, ನ್ಯಾಯಕ್ಕೆ ನ್ಯಾಯ ನಮಗೆ ಸಿಗುತ್ತೆ, ಈ ರೀತಿಯಾಗಿ ಬಲವಾಗಿ ದೃಢವಾಗಿ ನಾವು ನಂಬಿರ್ತೀವಿ. ಈ ನಂಬಿಕೆ ಹೌದಾ, ಅದನ್ನು ನಾವು ಎಸ್ ನಾನು ಹೀಗೆ ಇದನ್ನೇ ನಾನು ನಂಬ್ತೀನಿ ಅಂತ ನಾವು ಹೇಳ್ತೀವ, ಅಥವಾ ಇಲ್ಲ ಈ ಕಾಲ ಕೆಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇದು ಇಷ್ಟೇ ಅಂತ ಹೇಳ್ತೀವ. ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದು ಅನ್ನಿ, ಒಂದೇ ಒಂದು ವಾಕ್ಯದಲ್ಲಿ ನಿಮ್ಮ ಮಾತನ್ನು ಹೇಳಿ. ನಮಗೆ ಇನ್ನು 4 ನಿಮಿಷಗಳ ಸಮಯ ಇದೆ, ಆಮೇಲೆ ನೋಡೋಣ ಯಾರೆಲ್ಲ ಏನು ಹೇಳಿದರು ಅಂತ. ನಮ್ಮ ಸಂಖ್ಯೆ 9483091029483091029. ಇವತ್ತಿನ ಸಮೀಕ್ಷೆಗೆ ನಮಗೆ ಸಮಯ ಕಡಿಮೆ ಸಿಕ್ಕಿದೆ, ಯಾಕೆಂದರೆ ಕೆಲವು ಕಾರ್ಯಕ್ರಮಗಳು ಇದ್ದವು, ಧ್ವನಿಮುದ್ರಿತ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ. ಹಾಗಾಗಿ ಸಮೀಕ್ಷೆಯ ಸಮಯ ಸ್ವಲ್ಪ ಕಡಿಮೆ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.

ವಿದ್ಯಾರ್ಥಿ ಕೂಡ ಹಾಗೆ ತನ್ನಂತಾನೇ ತಂತಾನೇ ತಂತಾನೇ ಸೆಳೆಯುತ್ತೆ ಹಾಡುಗಳ ಜೊತೆಗೆ ನಿಮ್ಮನ್ನ. ಜೋಶ್ ಚಿತ್ರದ ಗೀತೆ ಕೇಳಿದಿರಿ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ರಚನೆ ಇದು. ಸಂಗೀತ ನೀಡಿದವರು ವರ್ಧನ್. ಆಯಿತು, 7:56, ಇನ್ನು 3.5 ನಿಮಿಷದಲ್ಲಿ ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡಬೇಕು. ಯಾರೆಲ್ಲ ಎಸ್ ಅಂದ್ರಿ, ಯಾರೆಲ್ಲ ನೋ ಅಂದ್ರಿ, ಏನೇನು ಅಭಿಪ್ರಾಯಗಳನ್ನು ಹೇಳಿದ್ದೀರಿ ಅಂತ ಹಾಗೆ ವೇಗವಾಗಿ ನೋಡೋದಾದರೆ, ಇವತ್ತಿನ ನಮ್ಮ ಸಮೀಕ್ಷೆ ವಿಷಯ ಏನಪ್ಪ ಇತ್ತು ಅಂದರೆ, ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ಅಧಿಕಾರ ಇದ್ದರೆ ಒಂದು ನ್ಯಾಯ, ಹಿರಿಯರಿಗೆ ಒಂದು ನ್ಯಾಯ, ಕಿರಿಯರಿಗೆ ಒಂದು ನ್ಯಾಯ, ನೌಕರರಿಗೆ ಒಂದು ನ್ಯಾಯ ಅಂತೆಲ್ಲ ಹೇಳ್ತಾ ಜೊತೆಗೆ ಇಲ್ಲ ಇಲ್ಲ ಇಲ್ಲ, ನ್ಯಾಯ ಸಿಕ್ಕೇ ಸಿಗುತ್ತೆ, ನ್ಯಾಯ ಅನ್ನೋದು ಇದ್ದೇ ಇದೆ, ಒಂದಲ್ಲ ಒಂದು ದಿನ ನ್ಯಾಯ ಸಿಗುತ್ತೆ ಅಂತ ಹೇಳೋ ಮಾತುಗಳನ್ನು ಕೇಳ್ತೀವಿ. ಅದು ಹೌದಾ? ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದನ್ನು ನಾವು ಆ ಭರವಸೆಯನ್ನು ಇಟ್ಕೊಂಡಿದ್ದೀವ? ಇವತ್ತಿನ ಜಗತ್ತಿನಲ್ಲಿ ಕೆಲವು ಸಲ ಕೆಲವರು ನಿರಾಶಾವಾದಿಗಳು, ಕೆಲವರು ಆಶಾವಾದಿಗಳು ಹೀಗೆ ನೋಡ್ತೀವಲ್ಲ, ಹೇಗೆ ನೀವೇನಂತೀರಿ ಅಂತ ಕೇಳಿದ್ದು. ಅನೇಕರು ಉತ್ತರಗಳನ್ನು ಕೊಟ್ಟಿದ್ದೀರಿ. ಇವತ್ತು ಸಮಯ ಕಡಿಮೆ ಇತ್ತು, ಹಾಗಾಗಿ ಸುಮಾರು 47 ಉತ್ತರಗಳು ನಮಗೆ ಬಂದಿವೆ. ಎಲ್ಲ ನಿಮ್ಮೆಲ್ಲ ಉತ್ತರಗಳನ್ನು ಇಲ್ಲಿ ಕೂಡಿ ಕಳೆದು ಮಾಡಿ ಬರೆದು ಇಟ್ಕೊಂಡಿದ್ದೇನೆ. ನಿಮ್ಮ ಉತ್ತರಗಳನ್ನು ನೋಡೋದಾದರೆ ಮೊದಲ ಉತ್ತರ ಬಂದಿದ್ದು, 7 ಕೇಳಿದ ತಕ್ಷಣ ಖಂಡಿತ ನೋ, ಇಲ್ಲ, ಎಲ್ಲರಿಗೂ ನ್ಯಾಯ ಒಂದೇ ಅಲ್ಲ, ನ್ಯಾಯ ಸಿಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಅಂದವರು ಸುನಿಲ್ ಗುಂಡಣ್ಣ ಅವರು ನಂದಿನಿ ಬಡಾವಣೆಯಿಂದ. ನಾಗರತ್ನ ರಾಜಾಜಿನಗರದಿಂದ ಬಹಳ ತಮಾಷೆ ಉತ್ತರ ಕೊಟ್ಟಿದ್ದಾರೆ. ಹೌದು ಮೇಡಮ್, ನ್ಯಾಯ ಹೆಚ್ಚು ಕಡಿಮೆ ಎಲ್ಲರಿಗೂ ಸಿಗುತ್ತೆ ಅಂತಾರೆ. ಈ ಹೆಚ್ಚು ಕಡಿಮೆ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ ನಾಗರತ್ನ ಅವರೇ. ನ್ಯಾಯ ಎಲ್ಲರಿಗೂ ಒಂದೇ, ಆದರೆ ಅನುಸರಿಸಬೇಕಷ್ಟೇ, ಯಾರು ಅನುಸರಿಸಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹರೀಶ್ ಮಲ್ಲೇಶ್ವರ ಹೇಳಿರೋ ಉತ್ತರ ಇದು. ಚನ್ನಪ್ಪ JP ನಗರದಿಂದ, ಹೌದು ನ್ಯಾಯ ಎಲ್ಲರಿಗೂ ಒಂದೇ, ನಾವು ಒಪ್ತೇವೆ ಅಂತಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಎಲ್ಲರಿಗೂ ಒಂದೇ ಅಂತಾರೆ. ಖಂಡಿತ ಒಂದೇ ನ್ಯಾಯ, ಆದರೆ ಸಿಗೋದಿಲ್ಲ ಅಂತಾರೆ ನಮ್ಮ ಶ್ರೋತರು ಜಗದೀಶ್ವರ ಆಚಾರ್ ಅವರು. ಆನಂದ್ ಕುಲಕರ್ಣಿ, ಸುಲೇಪೇಟೆ, ಸಮೀಕ್ಷೆ ವಿಷಯ ಎಂಥ ಗಂಭೀರವಾಗಿದೆ ಆದರೆ ಸರಳವಾಗಿಯೂ ಇದೆ, ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ. ಅಧಿಕಾರ ಹಣ ಇದ್ದವರಿಗೆ ಸ್ವಲ್ಪ ನ್ಯಾಯ ಸಿಕ್ಕುತ್ತೆ ಜಾಸ್ತಿ, ಬಡವರಿಗೆ ಸ್ವಲ್ಪ ಕಷ್ಟ ನ್ಯಾಯ ಸಿಗೋದು ಅಂತಾರೆ ರಾಜು ನಾಯಂಡಹಳ್ಳಿಯಿಂದ. ವಿಜಯಕುಮಾರ್ ಆರಾಧ್ಯ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ನ್ಯಾಯ ಎಲ್ಲರಿಗೂ ಒಂದೇ ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗೋದು ಕಷ್ಟ ಆಗ್ತಾ ಇದೆ ಅಂತಾರೆ ಮಂಡಿಕಲ್ ಕೃಪಾ ಅವರು. ಬಹಳ ಗಂಭೀರವಾದ ವಿಷಯ, ತುಂಬ ಚೆನ್ನಾಗಿದೆ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಈ ವಿಷಯದಲ್ಲಿ ಸರಿ ಇದ್ದು ಹೇಳಿದರೆ ಆ ನ್ಯಾಯಕ್ಕೆ ಬೆಲೆ ಗೌರವ ಸಿಗುತ್ತೆ. ಆದರೆ ನಾವೊಂದು ಮಾತಾಡಿ ನಮ್ಮ ಕೃತಿ ಒಂದಾದರೆ ನ್ಯಾಯಕ್ಕೆ ಬೆಲೆ ಇಲ್ಲ ಅಂತಾರೆ ಭಾರತಿ ಅರವಿಂದ್ ಅವರು. ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ ಆಗಿದ್ದಿದ್ರೆ ನಮ್ಮ

0: ವರ್ಷ ಇಷ್ಟೊತ್ತಿಗೆ ರಾಮರಾಜ್ಯ ಆಗ್ತಾ ಇತ್ತು. ಎಲ್ಲರೂ ಯಾವುದೂ ತೊಂದರೆ ಇಲ್ಲದೆ ಖುಷಿಯಾಗಿ ಇರ್ತಾ ಇದ್ರು ಅಂತಾರೆ. ಕೌಸಲ್ಯ ಬನಶಂಕರಿಯಿಂದ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ಭರವಸೆ ನನಗಿದೆ ಅಂತಾರೆ. ನ್ಯಾಯ ಎಲ್ಲರಿಗೂ ಒಂದೇ ಆದರೆ ಸಿಗಲ್ಲ ಅಂತಾರೆ ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ. ನ್ಯಾಯ ವ್ಯವಸ್ಥೆ ಎಲ್ಲರಿಗೂ ಒಂದೇ, ELLA ಅಂತ ಹಾಕಿದಿರಿ, ಇದನ್ನ ಇಲ್ಲ ಅಂತ ಓದಬೇಕೋ ಎಲ್ಲ ಅಂತ ಓದಬೇಕೋ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮೀ ಮಂಜು ಅವರು ಕಳಿಸಿರುವಂಥದ್ದು. ಚಿನ್ನದ ಗಣಿ ಹಟ್ಟಿ ಅಮರಗುಂಡಪ್ಪ ಲಿಂಗಸೂರು ಹೇಳ್ತಾರೆ, ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳ್ತೀವಿ ಆದರೆ ಬಡವರಿಗೆ ಅನ್ಯಾಯ ಆಗತ್ತೆ, ಈ ಕಾಲದಲ್ಲಿ ಹಣ ಇದ್ರೆ ನ್ಯಾಯ ಕೊಂಡ್ಕೊಳ್ಬಹುದು ಅಂತಾರೆ. ವಾಸುಕಿ ಸಾಗರದಿಂದ, ಹೌದು ನ್ಯಾಯ ಎಲ್ಲರಿಗೂ ಒಂದೇ ಅಂತಾರೆ. ಬಲಾಢ್ಯರಾಗಿದ್ರೆ ನ್ಯಾಯ ಸಿಗತ್ತೆ, ಇಲ್ಲ ಅಂದರೆ ಇಲ್ಲ ಅಂತಾರೆ ನಮ್ಮ ಶ್ರೋತರು. ಹೆಸರು ಹಾಕಲಿಲ್ಲ. 452 ಪ್ರೇಮಲತಾ ಬಿದರಹಳ್ಳಿಯಿಂದ, ನ್ಯಾಯ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಿರಿ. ಅನಂತರಾಜು ಗೊರ್ಲಡ್ಕು ಇವರು ಕೂಡ, ನಾನು ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಫಲಿತಾಂಶಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿದಿರಿ. ಫಲಿತಾಂಶ ಏನು ಇವತ್ತಿನ ಸಮೀಕ್ಷೆಯ ಫಲಿತಾಂಶ? ನಾವು ಕೇಳಿದ ಪ್ರಶ್ನೆ, ನ್ಯಾಯ ಎಲ್ಲರಿಗೂ ಒಂದೇನಾ, ಎಲ್ಲರಿಗೂ ಸಿಗತ್ತಾ, ಎಸ್ ಆರ್ ನೋ ಅಂತ. ಭರವಸೆ ಇದೆ ನ್ಯಾಯ ಸಿಕ್ಕೇ ಸಿಗತ್ತೆ, ಎಲ್ಲರಿಗೂ ಒಂದೇ ಅಂತ ಹೇಳಿದವರು 21 ಮಂದಿ. ಒಂದೇ ಅಲ್ಲ, ನ್ಯಾಯ ಸಿಗಲ್ಲ, ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ, ಈ ರೀತಿ ಉತ್ತರ ಕೊಟ್ಟವರ ಸಂಖ್ಯೆ 26. ಎರಡು ಉತ್ತರಗಳನ್ನು ಮಾತ್ರ ನಾವು ಗೊತ್ತಾಗದೇ ಇದ್ದದ್ದು ಅಥವಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂತ ಭಾವಿಸಬಹುದು. 49 ಉತ್ತರಗಳು ಒಟ್ಟು ಬಂದದ್ದು. 21 ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಇದೆ ಅಂದರು. 26 ನ್ಯಾಯ ಸಿಗೋದಿಲ್ಲ, ನಮಗೆ ಭರವಸೆ ಇಲ್ಲ ಅಂತ ಹೇಳಿದಿರಿ. ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಪ್ರೀತಿಯ ಕೇಳುಗರೇ, ನಿಮಗೆ ಧನ್ಯವಾದಗಳು. ಸಮಯ 8:01 ಆಗಿ ಹೋಗಿದೆ. ಈಗ ನ್ಯೂಸ್ ರೀಡರ್ ಅವರಿಗೆ ನಾವು ನ್ಯಾಯ ಕೊಡಬೇಕಾಗಿದೆ. ಹಾಗಾಗಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ, ಮತ್ತೆ ಮಾತಾಡೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೇಜಯೇಂದ್ರ ಆರೋಪ ಮಾಡಿದ್ದಾರೆ. ಬಿಡದಿ ಭಾಗದ ರೈತರ ಪರವಾಗಿ ಬಿಜೆಪಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದರು. ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕೆಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ನೀತಿ ಆಯೋಗವು ಇಂದು ಬಿಡುಗಡೆ ಮಾಡಿದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೂಡಿಕೆ ಸ್ನೇಹಿ ಸೂಚಕ 2026ರಲ್ಲಿ ಗುಜರಾತ್ ಅಗ್ರಸ್ಥಾನ ಪಡೆದಿದೆ. ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ಮತ್ತು ಒಡಿಶಾ ನಂತರದ ಸ್ಥಾನವನ್ನು ಪಡೆದಿವೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013ರ ಕುರಿತು 2 ದಿನಗಳ ರಾಷ್ಟ್ರೀಯ ಮಹಿಳಾ ಆಯೋಗದ ರಾಷ್ಟ್ರೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ಆರಂಭಗೊಂಡಿದೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ

0: ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:06. ಶುಕ್ರವಾರ ಅಂದರೆ ಕಾರ್ಯಕ್ರಮ ಯುವ ಧ್ವನಿ. ಇವತ್ತಿನ ಯುವ ಧ್ವನಿಯಲ್ಲಿ ಯಾರಿದ್ದಾರೆ? ಬಹುಮುಖ ಪ್ರತಿಭೆ ಸಮುದ್ಯತ ಅವರನ್ನ ಇವತ್ತಿನ ಯುವ ಧ್ವನಿಯಲ್ಲಿ ಮಾತಾಡಿಸೋಣ. ಅವರು ಸಂಗೀತ ಕಲಾವಿದೆ, ಹೌದು, ವಿಜ್ಞಾನದಲ್ಲಿ ಅವರಿಗೆ ಆಸಕ್ತಿ ಇದೆ, ನಾಟ್ಯ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದೆ, ಬರಹಗಾರ್ತಿ ಹೌದು, ಉದ್ಯಮಿ ಕೂಡ ಹೌದು, ಜೊತೆಗೆ ಸಮಾಜ ಸೇವೆ ಅವರ ಧ್ಯೇಯ. ಇಷ್ಟೆಲ್ಲ ವಿಚಾರಗಳಲ್ಲಿ ಇವರಿಗೆ ಆಸಕ್ತಿ ಹೇಗೆ ಬಂತು? ಇವರು ಏನೆಲ್ಲ ಮಾಡ್ತಾ ಇದ್ದಾರೆ? ಇವರ ಸಾಧನೆ ಏನು? ಹೇಗೆ ಇವರು ಸಮಯವನ್ನು ಹೊಂದಿಸಿಕೊಳ್ತಾರೆ? ಏನೆಲ್ಲ ಮಾಡ್ತಾರೆ? ಏನು ಮಾಡಿದ್ದಾರೆ ಇಲ್ಲಿಯವರೆಗೆ ಅಂತ ಮಾತಾಡಿಸೋಣ ಸಮುದ್ಯತಾ ಅವರನ್ನು. ಸಮುದ್ಯತಾ ಅವರನ್ನು ಮಾತನಾಡಿಸಿದ್ದಾರೆ ಮಮತಾ. ಈ ಕಾರ್ಯಕ್ರಮ ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯುವವಾಣಿ ಕಾರ್ಯಕ್ರಮಕ್ಕೆ ಧ್ವನಿ ಮುದ್ರಿಸಿಕೊಂಡದ್ದು. ಕೇಳೋಣ ಸಮುದ್ಯತಾ ಅವರೊಂದಿಗೆ ಸಂದರ್ಶನ.
2: ಹೇಗೆ ಶುರುವಾಯಿತು ನಿಮ್ಮ ಕಲಾ ಜೀವನ?
3: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರುವಾಯಿತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆಯ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೇ ಬಂದಿರೋದು ಸಂಗೀತ ನನಗೆ. ಹಾಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ

0: ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
1: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವುದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?
0: ನಾನು ಗಣೇಶನ ಶ್ಲೋಕ ಹಾಡ್ತೀನಿ, ಅಠಾಣ ರಾಗದರೆ ಇದು. ಗಜಾನನೋ ಭೂತಗಣಾದಿ ಸೇವಿತಂ

0: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
1: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
0: ಸಮಯಾವಕಾಶ ಹೇಗೆ ಮಾಡ್ಕೋತೀರಾ?
1: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು, ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
0: ಮೊದಲನೇ ಬಾರಿ ವೇದಿಕೆ ಹತ್ತದಾಗ, ಒಬ್ಬ ಹಾಡುಗಾರ್ತಿಗೆ ವೇದಿಕೆ ಹತ್ತದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಇತ್ತ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸೇ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್, ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ಅನ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡುವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಂದು 11ನೇ ವಯಸ್ಸಲ್ಲಿದ್ದು, ಅದು ಪುರಂದರದಾಸರ ಆರಾಧನೆಗೆ, ಅದು ಫುಲ್ ಲಿನ್ ಮೃದಂಗದ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ ಎರಡು ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ ಮೇಲೆ ಅದು ಹೋಗುತ್ತೆ.
0: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕೂತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ, ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನನ್ನು ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ.
2: ಸಮುದ್ರತ ಅವರು ತಮ್ಮ ಅನುಭವಗಳನ್ನು ಸೊಗಸಾಗಿ ಹಂಚಿಕೊಳ್ತಾ ಇದ್ದಾರೆ. ಬಹುಮುಖ ಪ್ರತಿಭೆ ಸಮುದ್ರತ, ಅವರ ಮಾತುಗಳನ್ನು ಕೇಳೋಣ ಈಗ ಗೀತೆಯ ನಂತರ. ಸಮುದ್ರತ ಅವರನ್ನು ಸಂದರ್ಶಿಸ್ತಾ ಇದ್ದಾರೆ ಮಮತಾ ಅವರು, ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂಗಾರು ಮಳೆ ಚಿತ್ರದ ಗೀತೆ ಕೇಳಿದಿರಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಕ್ರವಾರದ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ಯತ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ.
1: ಭಯ ಅದಕ್ಕಿಂತ
2: ನೀವೀಗ ಒಬ್ಬ

0: ಯೂತ್ ಆಗಿ ಬೇರೆ ಯೂತ್ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ, ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದ್ರೆ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ಅವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗುತ್ತೆ. ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ಯತ ಅವರು ಹೇಳ್ತಾರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್.
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ಗಳು ಮಾಡ್ತಾರೆ, ಆಲ್ಬಮ್ಸ್ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲ್ತಷ್ಟೂ ಮತ್ತೆ ಪಾಠ ಪ್ರಾಕ್ಟ್ ಮಾಡಿದಷ್ಟೂ ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ.
1: ಹೌದು, ಹೇಳ್ಬೋದು.
0: ಅಂದಹಾಗೆ ಸಮುದ್ಯತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗ್ ಶುರುವಾಯ್ತು?
1: ಸೊ ನನ್ನ ಬರವಣಿಗೆ ಶುರುವಾಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಾಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ. ಆಕ್ಚುಲಿ ನನ್ನ ಬರವಣಿಗೆ ಮೋಸ್ಟ್ ಆಫ್ ದಮ್ ಆರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರೆ ಅವ್ರ ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟು ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರುತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ಗಳು ಬರೆದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th standard ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬರ್ದೆ.
0: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
1: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನ್ನಿಸ್ತು. ಅದೇ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್, ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು. ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದು ಪಬ್ಲಿಷ್ ಮಾಡೋಕ್ಕಾಗಲ್ಲ, ಜನಕ್ಕೆ ನೀವು ಯಾರು ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಬರವಣಿಗೆ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವು ಯಾಕೆ ಒಂದು ಸಣ್ಣ ಕತೆ ಬರೆದ್ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದ್ದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ. ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯೋಕ್ಕೆ, ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯಿತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
0: ಪುಸ್ತಕ ನಿಮ್ಮ ಕೈಗೆ ಬಂದ?
1: ಪುಸ್ತಕ ಕೈಗೆ ಬಂದಿದೆ, ಕರೆಕ್ಟ್.
0: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದರೂ ಇದೆಯಾ?
1: ಅಂದ್ರೆ ಬರಿತಾ ಇರ್ತೀನಿ, ನಾನು ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ನ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಎ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
0: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದಿತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
1: ವೆನ್ ಡಿಡ್ ಶಿ ಇವನ್ ಗೆಟ್ ಹಿಯರ್ ಇನ್ ದು ವಂಡರ್ಸ್ ಶಿ ಸ್ವಿಫ್ಟ್ಲಿ ಐಸ್ ದ ವಿಮೆನ್ peculiar mismatched outfit but quickly turns away and looks out of the window hoping to avoid awkward small talk with her as well as the driver. Unfortunately for her, her co-passenger has other ideas. ಇದು ನನ್ನ ಬರವಣಿಗೆ ಇಂದ ಒಂದು ಸ್ಮಾಲ್ ಸ್ನಿಪೆಟ್. ನಾನು ಇಲ್ಲಿ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಕ್ಯಾರೆಕ್ಟರ್ ಇವಾಗ ಸ್ಟೋರಿ ಇಸ್ ಜಸ್ಟ್ ಅಬೌಟ್ ಟು ಅನ್ಫೋಲ್ಡ್. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದ್ದಾಳೆ. ಅವಳು ಒಂದು ಕಾರಲ್ಲಿ ಇದ್ದಾಳೆ, ಅವಳು ಪಕ್ಕ ಯಾರೋ ಒಂದು ಕೂತಿದ್ದಾರೆ, ಅವಳು ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
0: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನದಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದ್ದೀವಿ.
1: ಥ್ಯಾಂಕ್ ಯು.
0: ಸಮುದ್ರತ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
1: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ. ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ಗೆ ಹೋಗೋಣ ಅದೀನಿ. ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ನಮ್ಮದೇ ಆದ ಯೋಚನೆಗಳು, ಚಿಂತನೆಗಳು, ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕಾಯ್ತು. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸುತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದೆಯೋ ಅದಿರುತ್ತೆ. ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮಿ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
0: ಪಿ ಯು ಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
1: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕಲ್ಲಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ಸಹ ನನಗೆ ಚೂರು ಬೇಜಾರಾಗಿತ್ತು,
0: ಓಕೆ
1: ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು, ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
0: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲೂಬೇಕು, ಕಲೆನೂ ಕೂಡ ನಿಭಾಯಿಸಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ, ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಅ ಲಿಟಲ್ ಬಿಟ್. ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
0: ಅಂದ್ರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಕಲೆಯಲ್ಲಿ ನಿಜವಾದ ಆಸಕ್ತಿ ನಮಗೆ ಇದ್ದರೆ ಖಂಡಿತ ನಾವು ಯಾವುದರಲ್ಲಿ ಬೇಕಾದರೂ ಮುಂದುವರಿಯಬಹುದು. ನಾವು ಮುಂದುವರಿಯಬೇಕಾದ್ರೆ ಆ ಅತಹತಃ ಅಂತ ಹೇಳ್ತೀವಲ್ಲ, ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಸಮಯನ ಹೆಚ್ಚಿಗೆ ಕೊಡಬೇಕಾಗತ್ತೆ. ಇದಕ್ಕೆಷ್ಟು ಸಮಯ ಕೊಡಬೇಕು, ಇದಕ್ಕೆಷ್ಟು ಸಮಯ ಕೊಡಬೇಕು ಅಂತ ನಾವು ನೋಡಬೇಕಾಗತ್ತೆ. ಹೀಗೆ ಬಹಳಷ್ಟು ಸಂಗತಿಗಳನ್ನು ಸಮುದ್ಯತ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯುವವಾಣಿ ತಂಡದ ಕೊಡುಗೆ ಇದು. ಕೇಳ್ತಾ ಇದ್ದೀರಿ ಯುವಧ್ವನಿ. ಯುವಧ್ವನಿಯನ್ನು ನಾವು ಆಲಿಸ್ತಾ ಇದ್ದೇವೆ. ಯುವಧ್ವನಿ ಇವತ್ತಿನದು ಸಮುದ್ಯತ ಅವರದ್ದು. ಸಮುದ್ಯತ ಅವರು ಬಹುಮುಖ ಪ್ರತಿಭೆ.

0: ಸಮುದ್ಯತ ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ.
1: ಸಮುದ್ಯತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಒಂದ್ ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ, ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಾ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
2: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ, ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನ್ನಿಸ್ತು ನನಗೆ. ಆ್ಯಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು, ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ಶುರು ಮಾಡಿದೆ.
1: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
2: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ ನಿಯರ್ ಆಯ್ತು ಶುರು ಮಾಡಿ, ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
1: ನೀವು ಮರೆಯೋಕಾಗ್ದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದಿರಾ?
2: ಮರೆಯೋಕಾಗ್ದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
1: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಮುದ್ದತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
2: ಇದು ಚಿಕ್ಕ ವಯಸ್ಸಿನಿಂದಾನೆ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ಗೆ ಹೋಗೋರು, ನನ್ನೂ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ಥರದ್ರಿಂದ ಶುರು ಆಯಿತು. ಅದನ್ನು ನೋಡಿ ನೋಡಿ ನನಗೂ ಬಂತು, ಹೌದು ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸಲ್ಲಿ ಹೋಗಿ ಮಾಡ್ತೀನಿ. ಹಾಗೆ ಲಯನ್ಸ್ ಕ್ಲಬಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
1: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
2: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ಮ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂಥ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡ್ಬೋದು ನಾವು ಆಸ್ ಒನ್ ಪರ್ಸನ್, ಒಂದು ವಾಯ್ಸ್ ಇಟ್ಕೊಂಡು ಅಥವಾ ಒಂದು ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಅಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ಯತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ಇರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ಯತ ನಿಮಗೋಸ್ಕರ ಒಂದು ಸ್ಪೆಷಲ್ ಟೈಮ್ ಮೆಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ನಮ್ ಜೊತೆಯಾಗಿ ಹೇಳ್ಬೇಕು, ಆಗ್ಬೋದಾ?

0: ಎಸ್,
1: 6 ವರ್ಷದ ಹುಡುಗಿ.
0: 6 ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ ಸಂಗೀತ ಹಾಡ್ಬೇಕು ನೀನು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನು ಬಿಡ್ತಿರ್ಲಿಲ್ಲ.
1: 10ನೇ ತರಗತಿ.
0: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್, ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ 10.
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು, ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ
0: ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು, ಓ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬೋದಲ್ಲ ಅಂತ.
1: ಮೊದಲ ಸೋಲು
0: ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಕಳಿಸಿದ್ರು, ಆವಾಗ ನಾನು ಒಬ್ಳೇ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ಕಾಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ ಹನ್ನೆರಡು ಗಂಟೆ
0: ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್ ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ ಆರು ಗಂಟೆ
0: ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ.
0: 10 ವರ್ಷಗಳ ನಂತರ ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನು ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು. ಹೌದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.
0: ಸಂಗ್

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕದಿನ ಧೀಮ್ ಧಿತ್ತಕದಿನ ಧೀಮ್ ತಕದಿನ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ, ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿದು ಹಾಡು. ವೀಣಾವಾದಿನಿ ಶುಭಮತಿ ದಾಯಿನಿ ಪುಸ್ತಕ ಹಸ್ತೆ ದೇವಮುತೆ.
0: ಕನಸು.
1: ಕಡನ ಕನಸಿನಲಿ ಗೋವಿಂದನ ಕಡನ ಕನಸಿನಲಿ.
0: ಗುರು.
1: ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ.
0: ಅಮ್ಮ.
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು.

0: ಅಪ್ಪ
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.
0: ಸ್ನೇಹ
1: ಕಣ್ಣ ಕಂಬಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
0: ಭಾರತ

0: ಪ್ರಿಯತೆ.
1: ಜೀವನ
0: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಸೇರಲಿ.
1: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದೀವಿ.
0: ಧನ್ಯವಾದ.
1: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
0: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ಗೆ ತಗೊಂಡು ಹೋಗ್ಬೇಕು.

0: ಮಾಡಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ತಗೊಂಡು ಲೆಟ್ಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
1: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಮಯವನ್ನು ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
0: ಸಮಯದ ಸದುಪಯೋಗ ಅಂದರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ, ಸೋಷಿಯಲ್ ಮೀಡಿಯಾ ಯೂಸೇಜ್. ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮನ್ನ ನಾವು ಸುಮ್ಮನೆ ಸ್ಪೆಂಡ್ ಮಾಡೋಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಈಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
1: ಥ್ಯಾಂಕ್ ಯು ಸೋ ಮಚ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯಿತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗೆ ಅನ್ನಿಸ್ತು ನಿಮಗೆ?
0: ತುಂಬ ಖುಷಿ ಆಯಿತು, ಐ ಫೀಲ್ ವೆರಿ ಆನರ್ಡ್. ನನಗೆ ಯೂಸ್ ಮಾಡೋಕ್ಕೆ ತುಂಬ ಕೆಲಸ ಇದೆ, ತುಂಬ ಅಚೀವ್ ಮಾಡೋದಿದೆ, ತುಂಬ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
1: ಧನ್ಯವಾದ.
2: ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ಯತ ಅವರ ಜೊತೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಮಮತಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದ ಕೊಡುಗೆ.

ವಂಶಿ ಚಿತ್ರಕೇಂದು ರಾಜೇಶ್ ಹಾಗೂ ಹರಿಣಿ ಸುಧಾಕರ್ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿತ್ತು. ಬರೆದವರು ಜಯಂತ್ ಕಾಯ್ಕಿಣಿ.

ಸುಮಾರು ಜನ ಸಂದೇಶಗಳನ್ನು ಕಳಿಸಿದಿರಿ. ಇವತ್ತಿನ ಯುವ ಧ್ವನಿ ನಿಜವಾಗಿ ವಿಶೇಷವಾಗಿತ್ತು. ನೈಸ್ ಕಾನ್ವರ್ಸೇಷನ್ ಅಂತಾರೆ ನಾಗರತ್ನ ಅವರು. ಹಾಗೆ ಕಲಾವಿದರ ಜೀವನ ಅದ್ಭುತವಾಗಿರುತ್ತೆ. ಕಲೆಯ ಜೊತೆಗೆ ಅವರು ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಸಮುದ್ರತ ಅವರು, ಅವರ ಮಾತುಗಳನ್ನು ಕೇಳಿ ಖುಷಿಯಾಯಿತು. ಇವತ್ತಿನ ಸಂದರ್ಶನ ಚೆನ್ನಾಗಿತ್ತು ಅಂತಾರೆ ಅಥಣಿ ತಾಲೂಕಿನ ಅನಿತಾ, ಶ್ರೇಯಸ್ ಆದ್ಮ ಮತ್ತು ಮನೆಯವರು. ಕಲ್ಯಾಣ್ ಕುಮಾರ್ ಅವರು ಗೊರವಗೊಂಡಗೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಡವರು ನ್ಯಾಯ ಕೇಳದೆ ಎದ್ದು ಬಿಡ್ತಾರೆ, ಅದು ಅನ್ಯಾಯ ಅಂತ ಒಂದು ಹಾಡಿನ ಸಾಲನ್ನು ಉದ್ಗಾರ ಮಾಡಿದ್ದೀರಿ ಅನ್ಸುತ್ತೆ. ನಾವು ಆಗಲೇ ನ್ಯಾಯ ವಿಚಾರವಾಗಿ ಸಮೀಕ್ಷೆ ಮಾಡಿದ್ವಲ್ಲ, ಅದಕ್ಕೆ ಈಗ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಕಲ್ಯಾಣ್ ಕುಮಾರ್, ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದ. ಪ್ರೇಮಲತಾ ವಜ್ರ ಬಿದರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತೀರಿ. ಸಮುದ್ರತ ಅವರು ನಿಜವಾಗಿ ಮಲ್ಟಿ ಟ್ಯಾಲೆಂಟೆಡ್. ಅವರ ಮಾತು ಕೇಳಿ ಖುಷಿಯಾಯಿತು. ಎಷ್ಟೊಂದು ವಿಚಾರಗಳಲ್ಲಿ ಅವರ ಸ್ಪಷ್ಟ ಆಲೋಚನೆಗಳು ನಮಗೆ ಗೊತ್ತಾಯಿತು. ಚೆನ್ನಾಗಿ ಇತ್ತು ಅವರ ಮಾತುಕತೆ ಅಂತ ಹೇಳಿದ್ದಾರೆ ವಸಂತ ಅವರು, ಮತ್ತು ಮಂಜುನಾಥ ಕಲ್ಲತಮ್ಮನ ಹಳ್ಳಿಯಿಂದ. ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:53. ಇನ್ನೊಂದು ಗೀತೆಯನ್ನು ಕೇಳೋಣ, ಆಮೇಲೆ 9 ಆಗುತ್ತೆ, ಬಹುಶಃ ಊಟದ ಸಮಯ. ಆರಾಮವಾಗಿ ನೆಮ್ಮದಿಯಿಂದ ಊಟ ಮಾಡಿ. ನಾವು ಊಟದ ಜೊತೆ ಜೊತೆಗೆ ಸುದ್ದಿಯನ್ನು ಕೊಡ್ತೇವೆ. ಇಂಗ್ಲಿಷ್ ವಾರ್ತೆಯನ್ನು ಕೇಳೋಣ 9:15. ವಾರ್ತಾ ಪ್ರಸಾರದ ನಂತರ ಹಿಂದಿ ಚಿತ್ರಗೀತೆಗಳು, ಆಮೇಲೆ 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಕೇಳ್ತಾ ಇರಿ ವಿವಿಧ ಭಾರತಿ.

0: ನಿನ್ನಿಂದಲೇ ಚಿತ್ರದ ಗೀತೆ ಕೇಳಿದಿರಿ. ವಿಜಯಪ್ರಕಾಶ್ ಹಾಗೂ ಚಿನ್ಮಯಿ ಸುಧಾಮ್ ಅವರ ಧ್ವನಿಗಳಲ್ಲಿತ್ತು ಗೀತೆ. ಕವಿರಾಜ್ ಅವರ ರಚನೆ, ಸಂಗೀತ ನೀಡಿದವರು ಮಣಿ ಶರ್ಮಾ.
1: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
2: ಜಾತಿ, ಮತ, ಪಂಥ, ಪಂಗಡ ಇವು ಮನುಷ್ಯ ನಿರ್ಮಿತ. ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
1: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ. ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ.

0: ಸಮಯ 9:00. ಈಗ ಇಂಗ್ಲಿಷ್ ವಾರ್ತೆ.
1: ಆಕಾಶವಾಣಿ ಅಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ್ ವಿತ್ ದ ನ್ಯೂಸ್ ಅಟ್ 9.

ಕಮಲಿ ಕಮಲಿ ಹಾಡನ್ನು ಕೇಳಿದ್ರಲ್ಲ, ಧೂಮ್ ತ್ರೀ ಚಿತ್ರದಿಂದ ಇದನ್ನು ಆರಿಸಲಾಗಿತ್ತು. ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿತ್ತು. ಸಂಗೀತ ನೀಡಿದವರು ಪ್ರೀತಮ್ ಚಕ್ರಬರ್ತಿ.

ದ ಕಿಲ್ಲರ್ ಚಿತ್ರದ ಗೀತೆ ಕೇಳಿದಿರಿ. ಸಜೀದ್ ಹಾಗೂ ವಜೀದ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಕೆ ಮತ್ತು ಶ್ರೇಯಾ ಘೋಷಲ್ ಅವರು ಹಾಡಿದ ಗೀತೆ, ಜಲೀಸ್ ಶರ್ವಾನಿ ಅವರ ರಚನೆ.

ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆ ಕೇಳಿದಿರಿ. ಕೆಕೆ ಹಾಗೂ ಡಾಮಿನಿಕ್ ಅವರ ಧ್ವನಿಗಳಲ್ಲಿ ನೀಲೇಶ್ ಮಿಶ್ರಾ ಅವರು ಬರೆದ ಗೀತೆ, ಸಂಗೀತ ಪ್ರೀತಮ್ ಅವರದು.

ಮಿಷನ್ ಮುಂಬೈ ಚಿತ್ರದ ಗೀತೆ ಕೇಳಿದಿರಿ. ಶಾನ್ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಗಳಲ್ಲಿ ಶಬೀರ್ ಅಹಮದ್ ಅವರ ರಚನೆ, ಸಂಗೀತ ನೀಡಿದವರು ದಿಲೀಪ್ ಸೇನ್. ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 10 ಗಂಟೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನ ಆಗಿರುವುದರಿಂದ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧಾರವಾಡದಲ್ಲಿಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆ ಬಾವಿ ಕೊರೆಸಬೇಕು ಮತ್ತು ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದ್ದಾರೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಯೋಜನೆ ಮಾಡಿದಂತಹ ರೋಗ ತಪಾಸಣೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರಗಳ ಕುರಿತ 2 ದಿನಗಳ ರಾಷ್ಟೀಯ ಪರಿಶೀಲನಾ ಸಭೆ ಇಂದು ನವದೆಹಲಿಯಲ್ಲಿ ಸಂಪನ್ನಗೊಂಡಿತು. ಸಭೆಯಲ್ಲಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಿರಿಯ ಆರೋಗ್ಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಗೋವಾದ ರಾಷ್ಟೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂತಹ ಡಿಜಿಟಲ್ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳ ಪರೀಕ್ಷಕರಾಗಿ ಕೇಂದ್ರ ಸರ್ಕಾರ ಮಾನ್ಯತೆ ನೀಡಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.28 ರೂಪಾಯಿಯಷ್ಟಾಗಿದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫರಿಗಳ ಶಿಕ್ಷಣ ಪಥ ಕಾರ್ಯಾಗಾರವನ್ನು ಆರಂಭಿಸಲಿದೆ. ಈ ಕಾರ್ಯಾಗಾರದಲ್ಲಿ ಆಧುನಿಕ ತರಬೇತಿ ವಿಧಾನ, ತಾಂತ್ರಿಕ ಜ್ಞಾನ ಮತ್ತು ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ. ಪ್ರಣಯ ಗೀತೆಗಳ ಕಾರ್ಯಕ್ರಮ.

ನಿನ್ನೇ ಮೋಹಿಸುವೆ ನೀ ಇಲ್ಲ ಅಂದ ಕ್ಷಣ ಚಡಪಡಿಕೆ ಚಟಪಟ ಮಳೆಹನಿ ಘಲ್ ಘಲ್ ತಮ್ ನಮ್. ಮತ್ತೆ ಮುಂಗಾರು ಚಿತ್ರದ ಗೀತೆ ಕೇಳಿದಿರಿ, ಶ್ರೇಯಾ ಘೋಷಲ್ ಹಾಗೂ ಕಾರ್ತಿಕ್ ಅವರ ಧ್ವನಿಗಳಲ್ಲಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ವಿಜಯ್ ಪ್ರಕಾಶ್ ಅವರು ಹಾಡಿದ ಗೀತೆ, ಕೇಸ್ ನಂಬರ್ 18/9 ಚಿತ್ರದಿಂದ ಆರಿಸಿದ್ದು.

ಬಾಬಾ, ಎಷ್ಟೆಲ್ಲ ಹೆದರಿಕೆ. ಇಷ್ಟ ಇದ್ದರೂ ಕಷ್ಟ. ಪ್ರೇಮ ಅನ್ನೋದೇ ಹಾಗೆ. ಪ್ರೇಮ ಅಡ್ಡ ಚಿತ್ರದ ಗೀತೆ ಕೇಳಿದಿರಿ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ.

ನಾವಂತೂ ಮಿಸ್ಟರ್ ಮೊಮ್ಮಗ ಚಿತ್ರದ ಈ ಗೀತೆಯನ್ನು ಶುಕ್ರವಾರ ಪ್ರಸಾರ ಮಾಡಿದ್ದೀವಿ. ವಿಜಯ್ ಪ್ರಕಾಶ್ ಹಾಗೂ ವಾರಿಜಾಶ್ರೀ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಕೇಳ್ತಾ ಇದ್ದೀರಿ ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಕಾರ್ಯಕ್ರಮ. ಸಮಯ 10:31, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಒಚ್ಚಡ ಪಡಿಕೆ, ಹೆದರಿಕೆ, ಇಷ್ಟ ಕಷ್ಟ, ಆದರೂ ಮುದ್ದು ಮುದ್ದು ಈ ಪ್ರೇಮ. ಪರರಿ ಚಿತ್ರದ ಗೀತೆ ಕೇಳಿದಿರಿ, ಅನುರಾಧ ಭಟ್ ಹಾಗೂ ಅನೂಪ್ ಸೇಳಿನ್ ಅವರ ಧ್ವನಿಗಳಲ್ಲಿ.

ರಾಜಕುಮಾರ ಚಿತ್ರದ ಗೀತೆ ಕೇಳಿದರೆ ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ನೆನಪಿಲ್ಲ ಮಾತಿಲ್ಲ ಯಾವ ಟೆಕ್ನಾಲಜಿನೋ, ಏನಾಗಿದೆ ಯಾಕೆ ಹೆಂಗಾಗಿದೆ.

ಪಿ ಹರಿಕೃಷ್ಣ ಅವರು ಹಾಡಿದ ಗೀತೆ ಕೇಳಿದಿರಿ. ಬುಲ್ಬುಲ್ ಚಿತ್ರದಿಂದ ಗೀತೆಯನ್ನಾರಿಸಿದ್ದು. ತಲೆ ತಿರುಗುತ್ತೆ ಮನಸ್ಸು, ಸಮತೋಲನ ತಪ್ಪಿ ಕಥ ಕಳಿ ಆಡತ್ತೆ, ಚಡುಪಡಿಕೆ ಹೆದರಿಕೆ, ನೆನಪಿಲ್ಲ ಮಾತಿಲ್ಲ, ಏನಾಗಿದೆ ಯಾಕೆ ಹಿಂಗಾಗಿದೆ, ಯಾವ ಟೆಕ್ನಾಲಜಿನೂ ಹೇಳಲ್ಲ. ವೈ ದಿಸ್ ಕೊಲವರಿಡಿ

ಗಡಿಯಾರ ನೋಡ್ತಾ ಇದ್ರೆ ನಮಗೂ ಮಾತೆಲ್ಲ ಮರೆತೇ ಹೋಗುತ್ತಲ್ಲ. ವಿರಾಟ್ ಚಿತ್ರದ ಗೀತೆ ಕೇಳಿದಿರಿ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ.

0: ಏನಾಯ್ತು
1: ಏನಾಯ್ತು? ಸಮಯ ಆಯ್ತಲ್ಲ. ಒಲವಿನ ಯೋಚನೆಗಳು ಡಬಲ್ ಆಗಲಿ, ಸವಿನಿದ್ದೆ ಬರಲಿ, ಸಿಹಿಗನಸು ಬರಲಿ, ಯೋಚನೆಗಳು ಡಬಲ್ ತ್ರಿಬಲ್ ಆಗಿ ಪ್ರೇಮ ನಿನಾದ ಕೇಳಿಸ್ತಾ ಇರಲಿ, ನೀಡುತ್ತಿರಲಿ ಮುದ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ಮೊದಲ ಹಂತದ ಮನೆ ಪಟ್ಟಿ ಮತ್ತು ವಸತಿ ಜನಗಣತಿ ಅಡಿಯಲ್ಲಿ ಸ್ವಯಂ ಗಣತಿ ಸೌಲಭ್ಯವು ತಮಿಳುನಾಡು ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಆರಂಭವಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಈ ಸೌಲಭ್ಯಗಳೊಂದಿಗೆ ಎರಡೂ ರಾಜ್ಯಗಳಲ್ಲಿ ಜನಗಣತಿ ಕಾರ್ಯಾಚರಣೆಗೆ ಚಾಲನೆ ದೊರೆತಿದ್ದು, ಜುಲೈ 31ರವರೆಗೆ ಸ್ವಯಂ ಗಣತಿ ಸೌಲಭ್ಯ ಲಭ್ಯವಿರಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ರೈಲ್ವೆ ನಿಲ್ದಾಣ ಸೇರಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪುನರ್ ಅಭಿವೃದ್ಧಿಗೊಂಡ ರಾಷ್ಟದ 75 ರೈಲ್ವೆ ನಿಲ್ದಾಣಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪಂಜಾಬ್ನ ಜಲಂಧರ್ ಕ್ಯಾಂಟ್ ರೈಲ್ವೆ ನಿಲ್ದಾಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದರು. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ 2026-27 ಸಾಲಿನ ಹಣಕಾಸು ವರ್ಷದ ಪ್ರಧಾನಮಂತ್ರಿ ರಾಷ್ಟೀಯ ಶಿಷ್ಯವೃತ್ತಿ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಈಶಾನ್ಯ ಪ್ರದೇಶಕ್ಕಾಗಿ ವಿಸ್ತರಿತ ವಿಶೇಷ ಶಿಷ್ಯವೃತ್ತಿ ಉತ್ತೇಜನ ಕಾರ್ಯಕ್ರಮವನ್ನು ಆರಂಭಿಸಿದೆ. ಗುವಾಹಟಿಯ ಭಾರತೀಯ ಉದ್ಯಮಶೀಲತಾ ಸಂಸ್ಥೆ ಐಐಇ ಈ ಯೋಜನೆಯನ್ನು ಜಾರಿಗೊಳಿಸಲಿದೆ. ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ದೇಗುಲಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಕಲ್ಪಿಸಲಾಗಿರುವ

ಸಂಬಂಧ ವಿವಿಧ ಸೌಲಭ್ಯಗಳ ಪರಿಶೀಲನೆಗಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸಾರ್ವಜನಿಕರೊಂದಿಗೆ ಬಸ್ಸಿನಲ್ಲಿ ಚಾಮುಂಡಿಬೆಟ್ಟಕ್ಕೆ ಪ್ರಯಾಣ ಬೆಳೆಸಿದರು. ಈ ವೇಳೆ ಭಕ್ತರೊಂದಿಗೆ ಅವರು ಸಂವಾದ ನಡೆಸಿದರು. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಮತ್ತು ಬೇಡಾ ಪ್ರೋ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ಮತ್ತು ರಾಜಕೀಯ ಪಕ್ಷಗಳು ಉತ್ತಮ ಸಹಕಾರ ನೀಡುತ್ತಿದ್ದು, ನಿಗದಿಪಡಿಸಿದ ಅವಧಿಗಿಂತಲೂ ಮೊದಲೇ ಜಿಲ್ಲೆಯಲ್ಲಿ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಬೆಲ್ಜಿ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ FIH ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. August 15-30 ನಡೆಯಲಿರುವ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ. ಎಂದಿನಂತೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು 11:02 ಕಲಾಭಾರತಿ, 11:30 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು 1:20 ಒಂದೇ ಚಿತ್ರದ ಹಾಡುಗಳು ಚಿತ್ರತಾನ 2:40 ಸಾಯಂಕಾಲ 4:00 to 5:00 ಪರಿಮಳ, ಓಲ್ಡ್ ಇಸ್ ಗೋಲ್ಡ್ 5:02 ಸೇಫ್ ಡ್ರೈವ್ ಗಾನ ಭಜನ 6:02 ಕಗ್ಗದ ಸಿರಿ 7:22 ನಾಳೆ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ, ನಾಳೆ ಹೃದಯ ಪಲ್ಲವಿ ಚಿತ್ರದ ಧ್ವನಿವಾಹಿನಿಯನ್ನು ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ನೂರಾರು ನದಿ ಕುಡಿದು ಮೀರದ ಕಡಲು, ಭೋರೆಂದು ಸುರಿ ಸುರಿದು ಆರದ ಮುಗಿಲು, ಸೇರಿಯೂ ಕೋಟಿ ತಾರೆ ತುಂಬದ ಬಯಲು, ಯಾರದಿ ಮಾಯೆ ಯಾವ ಬಿಂಬದ ನೆರಳು. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನದ ಸಾಲುಗಳು ಇವು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:20. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ಜೈ ಹಿಂದ್.